101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಮೇ ತಿಂಗಳ 11 ತಾರೀಕು ಸೋಮವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾನೆ.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಇಂದು ರಾಷ್ಟ್ರವ್ಯಾಪಿ ಮೂಡಿಬರಲಿರುವ ಕಾರ್ಯಕ್ರಮ. ಇಂದು ಬೆಳಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೆಯ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಿಲಯದ ನಮ್ಮ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಇಂದು ಮುಂಜಾನೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನೆ ಕೇಳುವಿರಿ. ಇಂದಿನ ಚಿಂತನೆ HM ಸುರೇಶ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳನ್ನು ಕೇಳುವಿರಿ. 7:45 ಈ ಮುಂಜಾನೆ 8:30 9:30 ಚಿತ್ರಗೀತೆಗಳು. ಇಂದು ಮುಂಜಾನೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳನ್ನು ಕೇಳುವಿರಿ. ಇಂದು ಮುಂಜಾನೆ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗಾನಗಂಗೆ. 10:30 ಸುನೆಹರೇಬಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇಂದು ಮುಂಜಾನೆ 11:10 ಇದೀಗ ತಿಳಿಸಿದಂತೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ವನಿತಾ ವಿಹಾರ ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುವವರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹ್ಯಾಮಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು. 3:05 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಿಲಯದ ನಮ್ಮ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಮೂಡಿಬರುವುದು. 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಕಿಸಾನ್.

ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ಧ ಚಾಂದಕವಠೆ. ನಂತರ ಜಾನಪದ ಸಂಗೀತ ಕೇಳುವಿರಿ. 7:45 ಚಿತ್ರಗೀತೆಗಳು, ರಾತ್ರಿ 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ, ಹಿಂದಿ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. 9:15 ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಭಾವಗೀತೆಗಳು ಮೂಡಿಬರಲಿವೆ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟ್ವಾ ಅವರ ಗಾಯನ ಮೂಡಿಬರಲಿದೆ. 10:00 ಮೆಲೋಡಿ ಟೈಮ್ಸ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ ಕೇಳುವಿರಿ.

ಆತ್ಮೀಯರೇ, ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆಯನ್ನು ಕೇಳುತ್ತಿರುವಿರಿ. ಡಾಕ್ಟರ್ ದೇವೇಂದ್ರ ಕುಮಾರ್ ಹಕ್ಕಾರಿಯವರ ರಚನೆ

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:30 ಇನ್ನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ. ಇಂದಿನ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
2: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಎಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.

ನಾಮಸ್ಮರಣೆ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ತಿಥಿ, ವಾರ, ನಕ್ಷತ್ರ, ಪಂಚಾಂಗಗಳನ್ನೇನು ನೋಡಬೇಕಾಗಿಲ್ಲ. ಭಗವತ್ ಚಿಂತನೆ ಮಾಡುವುದಕ್ಕೆ ಪ್ರತಿಯೊಂದು ದಿನವೂ ಶುಭ ದಿನವೇ, ಪ್ರತಿಯೊಂದು ಗಳಿಗೆಯೂ ಶುಭ ಗಳಿಗೆಯೇ. ಪ್ರತಿಯೊಂದು ದಿನವೂ ನಮ್ಮನ್ನು ಮೃತ್ಯುವಿನ ಹತ್ತಿರಕ್ಕೆ ಕೊಂಡೊಯ್ತಿರತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವತ್ ಚಿಂತನೆ ಮಾಡದೆ ಕಳೆದ ಒಂದೊಂದು ದಿನವೂ ಕೂಡ ವ್ಯರ್ಥವಾದಂತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಗವನ್ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಭಗವದ್ರೂಪ ಚಿಂತನೆಯನ್ನು ಮಾಡೋದ್ರಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹುದುಗಿರುವಂತಹ ಭಾವನೆಗಳನ್ನು ಕ್ರಮೇಣವಾಗಿ ನಾವು ಪರಿವರ್ತನಗೊಳಿಸಿಕೊಂಡು ನಾವು ಯಶಸ್ವಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 6:35:25 ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆಗಳು.
1: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಬಂದಿರುವಂತಹ ಮಾಹಿತಿ ಮಾವಿನ ಬಗ್ಗೆ ಅದ. ಮಾವು ಬೆಳೆದಂತಹವರು ಗಮನಿಸಬೇಕು. ಇನ್ನು ಮಾರ್ಚ್ ತಿಂಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಹಿಂಗದಾವ. ನೀರಾವರಿ ವ್ಯವಸ್ಥೆ ಕಡೆ ಗಮನ ಹರಿಸಬೇಕು. ನೀರು ಹಾಯಿಸೋದನ್ನ ಮುಂದುವರೆಸಬೇಕು. ಪ್ರತಿ 15 ದಿನಗಳ ಅಂತರದೊಳಗ ಗಿಡಗಳಿಗೆ ನೀರನ್ನ ಬಿಡಬೇಕು. ಈ ತಿಂಗಳಲ್ಲಿ ಕಾಯಿ ಬಲಿಯುವ ಪ್ರಕ್ರಿಯೆ ಮುಂದುವರೆದಿರುತ್ತದೆ. ಇದೇ ತಿಂಗಳಲ್ಲಿ ಮ್ಯಾಂಗೋ ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣವನ್ನ 1 ಲೀಟರ್ ನೀರಿಗೆ 5 ಗ್ರಾಂ ನಂಗ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದರ ಜೊತೆಗೆ 1 ಶಾಂಪೂ ಪಾಕೆಟ್ ಅಥವಾ ಸೋಪಿನ ದ್ರಾವಣ 5 ಮಿಲಿಲೀಟರ್ನಷ್ಟು, ಇದರ ಜೊತೆಗೆ 2-3 ಲಿಂಬೆಹಣ್ಣಿನ ರಸವನ್ನ ಪ್ರತಿ 20 ಲೀಟರ್ ನೀರಿನೊಳಗೆ ಹಾಕಿ ಸಿಂಪರಣೆ ಮಾಡಬೇಕು. 4ನೇ ಸಿಂಪರಣೆಯಾಗಿ 1 ಲೀಟರ್ ನೀರಿಗೆ ಫಿಪ್ರೋನಿಲ್ 1 ಮಿಲಿಲೀಟರ್ನಷ್ಟು, ಇಲ್ಲ ಅಂತಂದ್ರೆ ಡೈಫೆನ್ಥ್ಯುರಾನ್ 1 ಗ್ರಾಂನಷ್ಟು, ಅಜೋಕ್ಸಿಸ್ಟ್ರೋಬಿನ್ 1 ಮಿಲಿಲೀಟರ್ನಷ್ಟು, ಇದರ ಜೊತೆಗೆ 0.5 ಮಿಲಿಲೀಟರ್ನಷ್ಟು ಅಂಟು ಬಳಸಬೇಕು. ಹಣ್ಣು ನೊಣದ ಹತೋಟಿಗಾಗಿ ಮಿಥೈಲ್ ಯುಜಿನಾಯಿಲ್ ಮೋಹಕ ಬಲೆಗಳನ್ನ 8-10 ಗಂಡು ನೊಣದ ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಕಟ್ಟಬೇಕು. ಇದರ ಜೊತೆಗೆ ಹೆಣ್ಣು ನೊಣದ ಮೋಹಕ ಬಲೆಗಳನ್ನು ಸಹಿತ ಅಷ್ಟೇ ಸಂಖ್ಯೆ ಒಳಗೆ ಕಟ್ಟಬೇಕು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಡ್ಡಮಳೆ ಬಂದರೆ ಸಾಕಷ್ಟು ಸಂಖ್ಯೆಗಳಲ್ಲಿ ಹಣ್ಣು ನೊಣಗಳು ಭೂಮಿಯಿಂದ ಎದ್ದು ಬಂದು ಕಾಯಿಗಳ ಮೇಲೆ ಒಮ್ಮಿಂದೊಮ್ಮೆ ತತ್ತಿ ಇಟ್ಟು ದಾಳಿ ಮಾಡುವುದರಿಂದ ಕೂಡಲೇ ಬೆಲ್ಲ ಅಥವಾ ಸಕ್ಕರೆ 25 ಗ್ರಾಂನಷ್ಟು ತಗೊಂಡು ಇದರ ಜೊತೆಗೆ ಡೈಮಿಥೋಯೇಟ್ 2 ಮಿಲಿಲೀಟರ್ನಷ್ಟು ಮಿಶ್ರ ಮಾಡಿ ಈ ಮಿಶ್ರಣವನ್ನ ನೆಲದ ಗಿಡದ ಸುತ್ತಲೂ ಮತ್ತು ಗಿಡದ ಬಡ್ಡೆಗೆ ಸುಮಾರು 4-5 ಫೂಟು ಎತ್ತರ ಮಾತ್ರ ಸಿಂಪರಣೆ ಮಾಡೋದ್ರಿಂದ ಆಗತಾನೆ ನೆಲದಿಂದ ಎದ್ದು ಬಂದಂತಹ ನೊಣಗಳು ಆಕರ್ಷಿತಗೊಂಡು ಬೆಲ್ಲದ ಜೊತೆಗೆ ವಿಷವನ್ನ ನೆಕ್ಕಿ ಸಾಯ್ತವೆ. ಏಪ್ರಿಲ್ ತಿಂಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಅಂತಂದ್ರೆ ಮೊದಲ ಬಾರಿಗೆ ಕಟಾವು ಮಾಡುವಂತಹ ಒಂದು ಪ್ರಕ್ರಿಯೆ. ಈ ತಿಂಗಳಲ್ಲಿ ಕಾಯಿ ಬಲಿಯುವ ಪ್ರಕ್ರಿಯೆ ಮುಂದುವರಿಯುತ್ತದೆ. ಈ ತಿಂಗಳ ಕೊನೆಗೆ 40-50% ಕಾಯಿಗಳು ಬಲಿಯುವುದರಿಂದ ಕಾಯಿಗಳನ್ನು ಸುಧಾರಿತ ಪದ್ಧತಿಯಿಂದ ಕೀಳಬೇಕಾಗ್ತದೆ. ಕಾಯಿಗಳನ್ನ ಕೋಲಿನಿಂದ ಬಡಿಬಾರದು. ಬಲಿತ ಕಾಯಿಗಳನ್ನ ದೋಟಿ ಯಂತ್ರವನ್ನ ಬಿದಿರು ಕೋಲಿಗೆ ಕಟ್ಟಿ 1 ಇಂಚು ದೇಟು ಬಿಟ್ಟು ಕೀಳಬೇಕು. ಹಣ್ಣು ನೊಣದ ಹತೋಟಿಗಾಗಿ ಮಿಥೈಲ್ ಯುಜಿನಾಲ್ ಮೋಹಕ ಬಲೆಗಳನ್ನ 1 ಎಕರೆಗೆ 8-10 ಗಂಡು ನೊಣದ ಮೋಹಕ ಬಲೆಗಳನ್ನ ಕಟ್ಟಬೇಕು. ಇದರ ಜೊತೆಗೆ ಹೆಣ್ಣು ನೊಣದ ಮೋಹಕ ಬಲೆಗಳನ್ನ ಸಹಿತ ಅಷ್ಟೇ ಸಂಖ್ಯೆ ಒಳಗೆ ಕಟ್ಟಬೇಕು. ಒಂದು ವೇಳೆ ಈ ತಿಂಗಳಲ್ಲಿಯೂ ಸಹಿತ ಅಡ್ಡಮಳೆ ಬಂದ್ರೆ ಹಣ್ಣು ನೊಣದ ಹತೋಟಿಗಾಗಿ ಈ ಹಿಂದೆ ಹೇಳಿದಂತಹ ಮಿಶ್ರಣವನ್ನ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಮೇ ತಿಂಗಳಲ್ಲಿ ಮಾವಿನ ಬೆಳೆಗೆ ಅನುಸರಿಸಬೇಕಾದಂತಹ ಕ್ರಮಗಳು ಅಂತಂದ್ರೆ ಕಟಾವನ್ನ ಮುಂದುವರಿಸುವಂತದ್ದು. ಹಣ್ಣು ನೊಣದ ಹತೋಟಿಗಾಗಿ ಮಿಥೈಲ್ ಯುಜಿನಾಲ್ ಮೋಹಕ ಬಲೆಗಳನ್ನ ಪ್ರತಿ ಎಕರೆಗೆ 8-10 ಬಲೆಗಳನ್ನ ಕಟ್ಟುವುದನ್ನು ಮುಂದುವರಿಸಬೇಕು. ಈ ತಿಂಗಳ ಕೊನೆಗೆ ಇನ್ನುಳಿದಂತಹ 40-50% ಕಾಯಿಗಳು ಬಲಿಯುವುದರಿಂದ ಬಲಿತ ಕಾಯಿಗಳನ್ನ ದೋಟಿ ಯಂತ್ರವನ್ನ ಬಿದಿರು ಕೋಲಿಗೆ ಕಟ್ಟಿ 1 ಇಂಚು ದೇಟು ಬಿಟ್ಟು ಕೀಳಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಬಹುದು.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ಇಂದು ಮುಂಜಾನೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಠನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವದ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವಿಜಯಪುರ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಲಾವಣಿ ಪದಗಳು.

ಆತ್ಮೀಯ ಕೇಳುಗರೇ, ಇದೀಗ ಪ್ರಸಾರಗೊಳ್ಳುತ್ತಿರುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಮುತ್ತಣ್ಣ ಚನ್ನಪ್ಪ ಅಂಗಡಿ ಹಾಗೂ ತಂಡದವರಿಂದ ಲಾವಣಿ ಪದಗಳನ್ನು ಕೇಳುತ್ತಿರುವಿರಿ.

ದೇಶ ಮತ್ತು ಸರಾಸರಿ ತೂಕ 3.5-400 ಗ್ರಾಂ, ತಿರುಳು ಹಳದಿ ವರ್ಣಬಣ್ಣದಿಂದ ಕೂಡಿದ್ದು ಪ್ರಮಾಣ. ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಮುತ್ತಣ್ಣ ಚನ್ನಪ್ಪ ಅಂಗಡಿ ಹಾಗೂ ತಂಡದವರಿಂದ ಲಾವಣಿ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:20 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು ಮೂಡಿಬರಲಿವೆ. 1:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದಿಂದ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:55 ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಕೇಳುವಿರಿ.

0: 55 ನಿಮಿಷವಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
2: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
1: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಶು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿ ಅಭವತ್.
2: ಬಿತ್ತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ್ ಚುಕಾ ಹೈ. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
1: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೇ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಳೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೆ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ್ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಭವೇಯುಃ. ಅಸಮರಾಜ್ಯಸ್ಯ ರಾಜ್ಯಪಾಲಃ ಲಕ್ಷ್ಮಣಪ್ರಸಾದ ಆಚಾರ್ಯಃ ಮುಖ್ಯಮಂತ್ರಿ ಪದಾಯ ನಿರ್ವಾಚಿತಃ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:30. ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮುಂಜಾನೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಠನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸಿದವರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಅನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ನ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:02. ಇನ್ನೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
4: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
5: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
4: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
5: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
3: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
1: ಶ್ರೋತೃಗಳೇ, ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ಆಲಿಸಬಹುದು.

0: ಅವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಹೊಂದಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಶ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಿದೆ.

0: ಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ May 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ NMFL ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿ ಇದಾವೆ. ಅದೇ ರೀತಿಯಾಗಿ ಅಳಂದು ಮತ್ತು ಚಿಂಚೋಳಿಯಲ್ಲಿ 5-4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋರ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವ

0: ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ, ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ, ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:15 ಸೆಕೆಂಡುಗಳು. ಇದೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ.

0: ಇದುವರೆಗೆ ಮೂಡಿಬಂದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬುದ್ದಣ್ಣ ಹೆಂಗಮೇರೆ, ಗೋಪಾಲಕೃಷ್ಣ ಹೆಗಡೆ ಹಾಗೂ ಚನ್ನವೀರ ಕಣವಿಯವರ ರಚನೆಗಳನ್ನು ಲತಾ ಜಹಗೀರ್ದಾರ್ ಹಾಗೂ ರೇವತಿ ರಾಘವೇಂದ್ರ ಇವರ ಧ್ವನಿಗಳಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಬಾಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು! ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
4: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆಯ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನೂ ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
3: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆಯೊಳಗ?
4: ಅದರಿ, ಬ್ಯಾಸಿಗೆ ಬಿಸಿಲು ದಿನಾ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
3: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತ್ರಿ.
4: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
3: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
4: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
3: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
4: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
3: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
4: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದ ನೋಡ್ರಿ.
3: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.
0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:34. ಇದೀಗ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.
5: ಆಕಾಶವಾಣಿ, ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು

ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಗಂಟೆಗಳಿಂದ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ, ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು

0: ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024 38 GW ಮಾರ್ಚ್ 2025 74 GW ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 GW 25 GW ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು $1.6 billion ಮೌಲ್ಯದ ಸುಮಾರು 35 million ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 AM ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ MV ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ TVK ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ IPL T20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ AFC 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ಧ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾ

0: ವಿಂಡೀಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45:30. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಪಾಪ ಪುಣ್ಯ ಚಿತ್ರದಿಂದ ಇದ್ದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಮತ್ತೊಂದು ಗೀತೆ ಪಾಪ ಪುಣ್ಯ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ.

ಆತ್ಮೀಯ ಕೇಳುಗರೇ, ಇದುವರೆಗೆ ಮೂಡಿಬಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉಪಾಸನೆ, ಬದುಕು ಬಂಗಾರವಾಯಿತು ಹಾಗೂ ಪಾಪ ಪುಣ್ಯ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದರೆ. ಮತ್ತೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮುಂಜಾನೆ 8:30 ಗಂಟೆಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗ್ಗೆ

ಎಂಟು ಗಂಟೆಯಾಗುತ್ತಲಿದೆ. ಸರಿಯಾಗಿ 8 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಮೂಡಿಬರಲಿದೆ.

0: ನಿಜ ಪದ ಪಾವನ ನೋಡಿ ಪಾಡುವೆನ ನುಡಿ ಮನ ಶಿವ ಗುಣ ಸಂಕೀರ್ತನ.
1: ಇದೀಗ ಡಾಕ್ಟರ್ ಪಿ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಇವರ ಧ್ವನಿಗಳಲ್ಲಿ ಸ್ವರ್ಣಗೌರಿ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದಿರಿ. ಇನ್ನೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ.

ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಮುಂಜಾನೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ. ಬರೆದು ಪ್ರಸ್ತುತಪಡಿಸಿದವರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆತ್ಮೀಯರೇ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಬೇಡರ ಕಣ್ಣಪ್ಪ ಚಿತ್ರದ ಗೀತೆ. ಧ್ವನಿಯಾಗಿದ್ದಾರೆ ಸಿ ಎಸ್ ಜಯರಾಮನ್.

ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆಯನ್ನು ಕೇಳಿದಿರಿ.

ಇದೀಗ ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಆದ ಗೀತೆ ಮೂಡಿಬರುತ್ತಿದೆ.

0: dani sari gari sari sari sani da ba ma pa dani sari sari sari sari sani da ba ma pa dani sari sani da ba sani.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಇದೇ ಚಿತ್ರದ ಇನ್ನೊಂದು ಗೀತೆ.
0: ಧನಿ ಸರಿ ಗಮ

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸ್ವರ್ಣಗೌರಿ, ತಾಯಿಗೆ ತಕ್ಕ ಮಗ, ಬೇಡರ ಕಣ್ಣಪ್ಪ, ಶಿವ ಮೆಚ್ಚಿದ ಕಣ್ಣಪ್ಪ, ಭಕ್ತ ಶಿರಿಯಾಳ ಹಾಗೂ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಗಳಿಂದ ಗೀತೆ

0: ಗಳನ್ನ ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಯಾರು ಯಾರು ಬಂದಿರೋದು?
3: ನಾನೇ ಬಂದಿನಿ ಸಂಗೀತಾ.
2: ಓ ಸವಿತಾ ಮೇಡಮ್, ಬರ್ರಿ ಬರ್ರಿ, ಕುಂದ್ರಿ.
3: ಬಾಳ ದಿವ್ಸ ಆಯ್ತಲ್ಲ, ಅದೇ ಯಾಕೋ ಮತ್ತೆ ನಿನ್ ನೆನ್ಪಾಯ್ತು, ಬಂದಿನ್ ನೋಡ್ವಾ.
2: ಏ ಬಾಳ ಸಂತೋಷ ಆಯ್ತ್ರಿ ಮೇಡಮ್, ಕುಂದ್ರಿ ಮೇಡಮ್, ಸ್ವಲ್ಪ ನೀರ್ ತಗೊಂಡ್ಬರ್ತೀನಿ.
3: ಇರ್ಲಿ ಬಾ, ಯಾಕೋ ಮುಖ ಸಣ್ಣ ಮಾಡಿರಿ, ಏನು ದನಿನು ಸಣ್ಣಗೇದಲ್ಲವ.
2: ಇವತ್ತೆ ಒಂದು ಮುಂಜಾನೆ ಘಟನೆ ನಡೀತು ಬರ್ರಿ ಮೇಡಮ್, ಕುಂದ್ರಿ ಹೇಳ್ತೀನಿ ನೀವ. ಮುಂಜಾನೆ ಕೆಲ್ಸಕ್ಕೆ ಹೊಂಟಿದ್ದೆ ಅಲ್ರಿ ಮ್ಯಾಮ್, ನಾನು ಗಾಡಿ ತಗೊಂಡು ಹೊಂಟಿದ್ದೆ ರೀ. ನಾನು ಈಗಷ್ಟನ ಸ್ಕೂಟಿ ತಗೊಂಡಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಮಂದಿನ ಗಮನಿಸ್ಕೊಂತ ಹೊಂಟಿಂತೀನ್ರಿ. ಹಂಗೆ ಹೋಗೋತ್ನಾಗ ರಸ್ತೆ ತುಂಬ ವಾಹನಗಳ್ರಿ. ನಮ್ಮ ಆಫೀಸಿಗೆ ಹೋಗೋ ಜಾಗದಾಗಂತರೂ ಸಾಕಷ್ಟು ಗಾಡಿಗಳು ಬರ್ತಿರ್ತಾವು. ಎಲ್ಲರೂ ತಮ್ಮ ತಮ್ಮ ಗುರಿ ಕಡೆ ನೋಡ್ಕೊಂತ ಹೊಂಟಿದ್ದರ್ರಿ. ಆಗ ನನ್ನ ಮುಂದೆ ಒಬ್ಬ ಯುವಕ ಕಣ್ಣಿಗೆ ಬಿದ್ದನ್ರಿ ಮೇಡಮ್. ಅವನು ಸಿಕ್ಕಾಪಟ್ಟೆ ಸ್ಪೀಡ್ ಒಳಗೆ ಗಾಡಿ ಓಡಿಸಕತ್ತಾನ್ರಿ. ಭಯ ಅನ್ಸಕತ್ತಿತ್ತು ನನಗೆ. ನಾವು ಈಗೀಗ ಕಲ್ತಿರೋದ್ರಿಂದ ಇಷ್ಟು ಸ್ಪೀಡ್ ಹೊಂಟಾರಲ್ಲಪ್ಪ ಟ್ರಾಫಿಕ್ದಾಗ ಅಂತ ಅನ್ಕೊಳಕತ್ತಿದ್ದೆ ರೀ. ಮತ್ತು ಅದೇ ಸಮಯಕ್ಕೆ ಒಂದು ಫೋನ್ ಬಂತ್ರಿ, ಹಂಗೆ ಗಾಡಿ ಓಡಿಸ್ಕೊಂತ ಫೋನು ತೆಗೆದು ಬಿಟ್ಟನ್ರಿ ಹುಡುಗ. ತಗೇನ ಜೀವಕ್ಕಿಂತಲೂ ಆ ಕ್ಷಣ ಫೋನ್ ನೋಡೋದ ಮುಖ್ಯ ಆತೇನ ಈ ಹುಡುಗಗ ಅಂತ ನಾ ಮನಸ್ಸಿನಾಗ ಅನ್ಕೊಂತ ಹೊಂಟಿದ್ದೆ ರೀ ಮೇಡಮ್. ಹೋಗುತ್ತಾ ಹೋಗುತ್ತಲೆ ಮುಂದೆ ಒಂದು ಕಾರ್ ಹೊಂಟಿತ್ತು. ಇವ ಸ್ಪೀಡ್ ಒಂದೇ ಕೈಲಿ ಗೇರ್ ಹಿಡ್ಕೊಂಡು ಹೊಂಟನ, ಕಾರ್ ಸ್ಟಾಪ್ ಮಾಡಿಬಿಡ್ತ್ರಿ. ಹೋಗಿ ಗಾಡಿ ಕಾರಿಗೆ ಟಚ್ ಮಾಡಿ ಬಿದ್ದ ಬಿಟ್ಟನ್ರಿ ಪತ್ತೊಳಗು. ನಾವು ಎಲ್ಲರಿಗೂ ಭಯ ಆಗ್ಬಿಡ್ತ್ರಿ ಒಂದೇ ಕ್ಷಣ. ನಾ ಅಂತೂ ಈಗ ಕಲ್ತೀನಿ, ಬೇಡ ಬೇಡ ಅಂತ ಬ್ರೇಕ್ ಹಾಕಿ ನಿಂತೆ ರೀ. ಬಹಳಷ್ಟು ಜನ ಓಡ್ ಬಂದು ಎಬ್ಸಿದ್ರು, ಕೈಗೆ ಕಾಲಿಗೆ ಸ್ವಲ್ಪ ಪೆಟ್ ಆಯ್ತು ಅಷ್ಟೇ ರೀ. ಇನ್ನೊಂದು ಅವ ತಪ್ಪು ಏನು ಮಾಡಿದ, ಎಲ್ಲರೂ ಅದೇ ಹೇಳಕತ್ತಿದ್ರು, ಹೆಲ್ಮೆಟ್ ಹಾಕೊಂಡು ಬರಬೇಕಪ್ಪ, ನೀವು ರೋಡ್ ಮೇಲೆ ಗಾಡಿ ಓಡಿಸ್ತಿರ್ತೀರಿ, ಲಕ್ಷಿರಂಗಿಲ್ಲ, ಹೆಲ್ಮೆಟ್ರೆ ಹಾಕೊಂಡಿದ್ರೆ ಒಂದು ಸ್ವಲ್ಪ ಇದು ಆಗ್ತಿತ್ತು ಅಂತೇಳಿ ಪಕ್ಕದೊಳಗೆ ಅದು ಗುಂಡಿಗಳು ಮುಚ್ಚಿರ್ತಾರಲ್ರಿ, ಗುಂಡಿಗೆ ಸ್ವಲ್ಪ ತಲೆಗೆ ಪೆಟ್ ಆಯ್ತು ರೀ. ಹಂಗಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ ಬಂದಿದ್ದೆ ಅಂತಂದ್ರೆ ಇನ್ನೊಂದು ಚೂರು ಚೆನ್ನಾಗಿರ್ತಿತ್ತು, ನಿನ್ ಜೀವ ತಲೆಗೇನು ಪೆಟ್ ಆಗ್ತಿರ್ಲಿಲ್ಲ ಅಂತ ಅನ್ನಕತ್ತಿದ್ರಿ ಮೇಡಮ್.
3: ಅಷ್ಟೇ ಆಗ್ಯದಲ್ಲ ಬಿಡು, ಮತ್ತೆ ಏನು, ನಾ ಅನ್ಕೊಂಡೆ ಎಲ್ಲಿ ಪ್ರಾಣಗಿಣ ಹೋಯ್ತೋ ಏನು, ನೋಡಿವೆಲ್ಲ ಎಷ್ಟು ಹೋಗಿದ್ದು ನಾವು.
2: ನಿಜ ಮೇಡಮ್, ಈಗ ರೋಡ್ನಾಗ ಎಲ್ಲರಿಗೂ ಹಂಗೆ ಆಗಿತ್ರಿ ಮೇಡಮ್. ಹೆಲ್ಮೆಟ್, ನಾವು ಏನ್ ಟ್ರಾಫಿಕ್ ರೂಲ್ಸ್ ಇರ್ತಾವ ಯಾರು ಫಾಲೋ ಮಾಡಕ್ ತಯಾರಿಲ್ಲ. ಹೆಲ್ಮೆಟ್ ಇಲ್ಲದೆ ತಿರುಗಾಡೋದು, ಗಾಡಿ ಓಡಿಸೋತ್ನಾಗ ಫೋನ್ ನೋಡೋದು, ರೆಡ್ ಬಿದ್ರು ಹಂಗೆ ಹೋಗೋದು, ನಿತ್ಯದ ಜೀವನದೊಳಗೆ ಕಂಟಿನ್ಯೂಸ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಕ್ಕ ತಯಾರಿಲ್ಲ ಮೇಡಮ್. ಅಂದ್ರೂ ಅವನ್ ಪುಣ್ಯ ಇತ್ರಿ, ಇವತ್ ರೋಡ್ ಮ್ಯಾಗ ಬಿದ್ರು ಕೈ ಕಾಲಿಗೆ ಸ್ವಲ್ಪ ಪೆಟ್ಟಾಗಿ ಉಳಿತು. ಆದ್ರ ಹುಡುಗನ ಕಣ್ಣೊಳಗ ಆ ಭಯ ಕನ್ಸಕತ್ತಿತ್ರಿ ಮೇಡಮ್. ನಾ ಫೋನ್ ನೋಡಬಾರ್ದಾಗಿತ್ತು, ಬಿಟ್ಟು ನಾ ಚಂದ ಗಾಡಿ ಓಡಿಸ್ಬೇಕಾಗಿತ್ತು ಅಂತ ಹೇಳಿ.
3: ಅಲ್ಲ ತಿಳ್ಕೊಂಡ್ರೆ ಚಲೋ ಐತಿ, ಅವ್ ಏನ್ ಹುಡುಗರು ತಿಳ್ಕೊತಾರಂದಿ, ತಿಳ್ಕೊಳಂಗಿಲ್ಲ ಅವ್ರು, ಮತ್ ಹಂಗೆ ಮಾಡವ್ರಿ ಅವ್ರು.
2: ಕರೀರಿ ಮೇಡಮ್, ಎಲ್ಲಾ ಹುಡುಗರಂತ್ರು ಮುಖ್ಯವಾಗಿ ಏನು ಯುವಕರು ಅದರಲ್ಲ, ಟೀನೇಜ್ ಹುಡುಗರು, ಒಟ್ಟೆ ಯಾವ್ದು ರೂಲ್ಸ್ ಫಾಲೋ ಮಾಡಂಗೇ ಇಲ್ರಿ ಮೇಡಮ್. ಹೊಸ ಹೊಸ ಗಾಡಿ ತರೋದು, ಅದ್ರ ಮ್ಯಾಗ ಶೋ ಆಫ್ ಮಾಡೋದು, ಶೋಕಿ ಮಾಡೋದು, ಎಷ್ಟು ರೇಸ್ ಒಳಗೆ ಹೋಗಿರ್ತಾರಂದ್ರಿ. ನಮ್ಗೆ ಬಾಜು ಹೋಗಕ್ಕೆ ನಾವು ಹೊಡಿತೀವೋ ಸುದ್ದ ಅಂದ್ರೂ ನಮಗೆ ಬಂದು ಎಲ್ಲಿ ಹಾಯಿಸ್ಬಿಟ್ಟಾರಪ್ಪ ಅಂತ ಭಯ ಹಾಕಿರ್ತೈತೆ.
3: ನೀನೇ ಹೆದರ್ಕೊಂಡು ಬಿಟ್ಟು ನೋಡು, ಮತ್ತೆ ಹೊಸ ತಗೊಂಡು ಎಲ್ಲ ಸ್ಕೂಟಿ.
2: ಹೌದ್ರಿ ಮೇಡಮ್,
3: ಲೈಸೆನ್ಸ್ ಅದೆಲ್ಲ ಐತಿಲ್ಲ?
2: ಹಾಂ ತೆಗ್ಸೀನ್ರಿ ಮೇಡಮ್, ಲೈಸೆನ್ಸ್ ತೆಗೆಸ್ಕೊಂಡು ಓಡ್ಸಕತ್ತೀನ್ರಿ ಮೇಡಮ್. ಹಂಗಾಗಿ ಇವತ್ ಸ್ವಲ್ಪ ಅದೇ ಮನೆ ತಲೆಯಾಗ ಓಡಾಕತ್ತಿತ್ತಲ್ರಿ, ಸ್ವಲ್ಪ ಇದು ಆಗೈತೆ.
3: ನಾ ಅನ್ಕೊಂಡೆ ಏನಾಯ್ತೋ ಏನೋ ಅನ್ಕತ್ತಿದ್ದೆ. ಇರ್ಲಿ ಬಿಡು, ಹೆಲ್ಮೆಟ್ ಹಾಕೊಂಡ್ ಬಿಡುತ್ತ ಬಾ ನೀನು ಒಂದು.
2: ಹಾ ರೀ ಮೇಡಮ್, ಈಗ ಅದೇ ಹೆಲ್ಮೆಟ್ ಆರ್ಡರ್ ಮಾಡಿ,
3: ಹೆಲ್ಮೆಟ್ ಒಂದು ಮಾಡ್ಕೊಂಡು ಹಾಕೊಂಡೆ ಬಿಡ್ರಿ. ಇಂದ ಮಗಳಿಗೆ ಕುಡಿಸ್ಕೊಂಡು ಜೋರ್ ಹೋಗ್ಕತ್ತಿದ್ದಿ ಮೊನ್ನೆ ನೋಡಿದೆ ನಾನು. ಮತ್ತ
2: ಇಲ್ರಿ ಮೇಡಮ್, ಇನ್ನ ಈಗ ಕಲ್ತೀನಲ್ರಿ ಸುಮ್. ಹೆಣ್ಮಕ್ಳಿಗೆ ಅಂತಾನ ಬಂದವ್ರಿ ಮೇಡಮ್ ಈಗ ಒಂದಿಷ್ಟು ಗಾಡಿಗಳು, ಅದ್ರಲ್ಲಿ ಒಂದ್ ಬಟನ್ ಫಿಕ್ಸ್ ಮಾಡ್ಬಿಟ್ರ ನಾವ್ ಎಷ್ಟ್ ರೇಸ್ ಮಾಡಿದ್ರು ಅಷ್ಟ ಸ್ಪೀಡ್ ಒಳಗ್ ಹೋಗ್ತೈತ್ರಿ ಮೇಡಮ್. ನಾ ಅದಕ್ಕ ಎಲ್ಲಾ ಹೆಣ್ಮಕ್ಳಿಗೆ ಅದನ್ನ ಸಜೆಸ್ಟ್ ಮಾಡಕ್ ಇಷ್ಟ ಪಡ್ತೀನಿ. ಅದು ಆತಂದ್ರ ನಮಗೂ ಸ್ವಲ್ಪ ಸೇಫ್ ಇರ್ತೈತಿ, ಸಾವಕಾಶ ಹೋಗ್ಬೋದು, ರಶ್ ಇದ್ದಾಗನು ನಮ್ಮ ಕೈ ಒಳಗೆ ಇರ್ತೈತ್ರಿ. ಮತ್ತೆ ಒಮ್ಮೆಮ್ಮೆ ಪ್ಯಾನಿಕ್ ಆಗಿ ಗೊತ್ತಾಗ್ಲಾರ್ದ ರೇಸ್ ಮಾಡ್ಬಿಡ್ತೀವ್ರಿ ಮೇಡಮ್ ನಾವು. ಇದು ಅದು ಗೇರ್ ಇತ್ತಂದ್ರ ತಂತಾನೆ ಅದು ಅಷ್ಟೇ ಸ್ಪೀಡ್ ಲಿಮಿಟ್ದಾಗೆ ಹೋಗ್ತೈತ್ರಿ ಮೇಡಮ್. ಹಂಗಾಗಿ ಇಂಥದ್ದು ಎಲೆಕ್ಟ್ರಿಕ್ ಸ್ಕೂಟಿಗಳು ತಗೊಂಡು ಬಟನ್ ಇದ್ದು ಆದ್ರೆ ನಡೀತೈತ್ರಿ ಮೇಡಮ್.
3: ಏನೇ ಇದ್ರು ನೋಡು, ಗಾಡಿ ಹೊಡೋರ್ ಹೆಣ್ಮಕ್ಳಿಗೆ ಧೈರ್ಯ ಬೇಕು.
2: ಹೌದ್ರಿ ಮೇಡಮ್,
3: ಮೊದ್ಲು ಧೈರ್ಯ ಬೇಕು ನೋಡು.
2: ಹೌದೌದ್ರಿ ಮೇಡಮ್,
3: ಕಂಟ್ರೋಲ್ ಇದ್ರು ಮತ್ತೆ ನಾವ್ ಹೆದ್ರಿ ಏನಾರ ಒಂದ್ ತಪ್ಪು ಮಾಡ್ಕೊಂಡು
2: ಬಿಡ್ತೀವಿ ಮೇಡಮ್. ನಾನು ಆದ್ರೆ

0: ಅಂದೇ ಭಯ ಪಟ್ಟು ಇಷ್ಟು ದಿನ ಗಾಡಿನೇ ಕಲ್ತಿದ್ದಿಲ್ರಿ ಮೇಡಮ್.
1: ಹೌದಲ್ಲ.
0: ಈಗ ಆಫೀಸಿಗೆ ಹೋಗಕ್ ಬೇಕಾಗ್ತದಂತಂದು ಕಲ್ತಿನ್ರಿ. ಇವತ್ತು ಆ ಹುಡುಗೊಂದೊಂದು ಆಕ್ಸಿಡೆಂಟ್ ನೋಡ್ಬಿಟ್ನಲ್ರಿ, ಭಯ ಆಗ್ಬಿಟ್ಟೈತ್ರಿ ಮೇಡಮ್ ನನಗೆ. ಅದಕ್ಕೆ ಇವತ್ತೇನದು ನೋಡಿದ್ನಲ್ರಿ ಮೇಡಮ್ ಆಕ್ಸಿಡೆಂಟ್, ನನಗೇನು ಅನ್ಸಾಕತ್ತು ಅಂತಂದ್ರೆ, ನಾವೆಲ್ಲರೂ ಯಾರ್ಯಾರು ವಾಹನಗಳನ್ನು ಚಲಿಸ್ತೀವಿ, ಸವಾರರದೀವಿ, ನಾವು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಸಾಕಾಗ್ತೈತಿ. ನಮ್ಮ ವೇಗವನ್ನು ನಿಯಂತ್ರಿಸ್ಕೋಬೇಕು. ಮೊಬೈಲ್ ಮೊದಲು ಗಾಡಿ ಓಡಿಸೋ ಹೊತ್ನಾಗ ಒಟ್ಟು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನಮ್ಮನ್ನು ನಾವು ಕಡಿವಾಣ ಹಾಕೊಂಡ್ಬಿಡ್ಬೇಕು. ಹೆಲ್ಮೆಟನ್ನು ಸದಾ ಕಡ್ಡಾಯವಾಗಿ ಧರಿಸ್ಕೊಂಡು ಹೋಗಬೇಕು. ಇಂಥವು ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಜೀವನದೊಳಗೆ ಅಳವಡಿಸ್ಕೊಂಡಿವಿ ಅಂತಂದ್ರೆ ಅದು ನಮ್ಮ ಜೀವ ಉಳಿಸುವಂಥ ದೊಡ್ಡ ನಿರ್ಧಾರಗಳಾಗಿ ಅವು ಹೊರಹೊಮ್ಮತಾವಂತ ಅನ್ನಿಸ್ತ್ರಿ ಮೇಡಮ್ ನಮಗೆ.
1: ಹೌದಲ್ಲ, ಹೌದು.
0: ಆಮೇಲೆ ನಾವು ದಿನಾನೂ ರಸ್ತೆ ಮೇಲೆ ಏನು ಹೋಗಿರ್ತೀವಲ್ರಿ ಮೇಡಮ್, ನಾವು ಬರೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿರಂಗಿಲ್ರಿ. ನಾವು ನಮ್ಮ ಮನೆಯನ್ನು ಅವ್ರ ಕನಸುಗಳು, ಅವ್ರ ನಂಬಿಕೆಗಳು, ಅವ್ರ ಪ್ರೀತಿಯನ್ನು ನಮ್ಮ ಜೊತೆ ತೊಗೊಂಡು ಹೋಗಿರ್ತೀವಿ. ನಮ್ಮ ಮನ್ಯಾಗ ನಮ್ಮ ಮನೆಯವರಾಗಿರ್ಬೋದು, ಯಾರೋ ಈ ಗಂಡ್ ಮಕ್ಳು ಹೊಂಟರು ಅಂತಂದ್ರೆ ಅವ್ರ ಹೆಂಡತಿ, ಅವ್ರ ತಂಗಿ, ಅವ್ರ ತಾಯಿ ಎಲ್ಲ ಅವ್ರ ಸಂಬಂಧ ಹೊಳ್ ಮನ್ಯಾಗ ಕಾಯ್ಕೊಂತ ಕುಂತಿರ್ತಾರೆ ರೀ. ಅವ್ರದ್ದೆಲ್ಲ ಪ್ರೀತಿ ನಮ್ಮ ಜೊತೆ ಸಾಗ್ತಿರ್ತೈತಿ ಅಂತಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅವರೆಲ್ಲರ ಪ್ರೀತಿನೂ ನಮ್ಮ ಜೊತೆ ಐತಿ ಅಂತಂದು ಸುರಕ್ಷಿತವಾಗಿ ಮನೆಗೆ ಹೋಗುವಂಗೆ ನಾವು ರಸ್ತೆ ನಿಯಮಗಳನ್ನು ಪಾಲಿಸ್ಕೊಂತ ಹೋಗ್ಬೇಕು ರೀ ಮೇಡಮ್. ಒಂದು ಚಿಕ್ಕ ಮಗು ತನ್ನ ತಂದೆ ಮುಖ ನೋಡಿದಾಗ ಎಷ್ಟು ಖುಷಿ ಆಕೈತಿ, ಹಂಗೆ ಸುರಕ್ಷಿತವಾಗಿ ಮನೆಗೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಮ್ಯಾಮ್. ಈ ಎಲ್ಲದಕ್ಕೂ ಏನಾಕೈತಪ್ಪ ಅಂತಂದ್ರೆ ನಾವು ಮಾಡುವ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಅಜಾಗರೂಕತೆ, ಒಂದು ನಿರ್ಲಕ್ಷ್ಯ ಆ ಎಲ್ಲ ಕನಸುಗಳನ್ನು ಒಂದೇ ಕ್ಷಣದೊಳಗೆ ಭಗ್ನ ಮಾಡಿಬಿಡ್ತೈತೆ ಅಂತ ಅನಿಸ್ತ್ರಿ ಮೇಡಮ್ ನನಗೆ. ನಾವು ಹೆಲ್ಮೆಟ್ ಹಾಕೋಲಾರ್ದ ಹೋಗ್ತಿರ್ತೀವಿ ರೀ, ನಾವು ಕೇವಲ ನಿಯಮವನ್ನು ಉಲ್ಲಂಘಿಸಕತ್ತಿಲ್ಲ ರೀ. ಆ ಸಮಯದೊಳಗೆ ನಮ್ಮ ಜೀವನವನ್ನು, ನಮ್ಮ ಕುಟುಂಬದ ಭರವಸೆಯನ್ನು ಅಪಾಯಕ್ಕೆ ತಳ್ಳಾಕತ್ತೀವಿ ರೀ ನಾವು. ಅದೇನು ಬಿಡು ಅಂತೇಳಿ ಹೆಲ್ಮೆಟ್ ನಾ ಹೋಗ್ತೀನಿ ಎಲ್ಲ ಸೈಡ್ಲೆ ಹೋಗ್ತೀನಿ ಅಂತೇ ನಿರ್ಲಕ್ಷ್ಯ ಮಾಡಿ ಏನು ಹೋಗ್ಬಿಡ್ತೀವಲ್ಲ ರೀ ನಾವು. ಅದು ನಾವು ಸೀದಾ ಹೊಂಟಿದ್ರು ಪಕ್ಕದವ್ರು ಬಂದು ನಮ್ಮ ಗಾಡಿಗೆ ಹಾಯಿಸಿದ್ರು ನಾವು ಬಿದ್ದರೆ ನಮಗೆ ಪೆಟ್ ಆಗ್ಲಾರ್ದಂಗೆ ನಾವು ಹೆಲ್ಮೆಟನ್ನು ಹಾಕ್ಕೊಂಡು ಹೋಗೋದು ಭಾಳ ಚಲೋ ಅಂತ ಇವತ್ತು ಅನ್ನಿಸ್ತ್ರಿ ಮೇಡಮ್ ನನಗೆ. ಆಮೇಲೆ ಗಾಡಿ ಓಡಿಸುವಾಗ ಅದೆಷ್ಟು ಇಂಪಾರ್ಟೆಂಟ್ ಫೋನ್ ಬಂದ್ರು ನಾವು ಗಾಡಿಯನ್ನು ಸೈಡಿಗೆ ಹಾಕಿ ಮಾತಾಡಬೇಕು ಹೊರತು ಇದೇನು 2 ಸೆಕೆಂಡ್ ನಾ ಮುಗಿತೈತೇಳ ಅಂತ ಅನ್ಕೊಂಡು ಗಾಡಿ ಮೇಲೆ ಮಾತಾಡ್ಕೊಂತ ಹೋಗ್ಬಾರ್ದು ಅಂತ ಅದೊಂದು ಎಲ್ಲರಿಗೂ
1: ಈಗೇನದು ಬ್ಲೂಟೂತ್
0: ಹೇಳ್ಬೇಕು.
1: ಒಂದು ಹಾಕೊಂಡ್ ಬಿಡ್ತಾರೆ ಕಿವಿಗ.
0: ಅದು ಅಂತೂ ಭಾಳ ಡೇಂಜರ್ ರೀ ಮೇಡಮ್. ಅದು ಏನ್ ಮಾಡ್ತಾರ್ರಿ, ನಾನು ಭಾಳ ಮಂದಿಗೆ ನೋಡಿನ್ರಿ ಮೇಡಮ್,
1: ಹೌದು ಹೌದು.
0: ಬ್ಲೂಟೂತ್ ಕಿವ್ಯಾಗ ಹಾಕೊಂಡು ಹಂಗೆ ಮಾತಾಡ್ಕೊತ ಹೋಗ್ತಾರ್ರಿ,
1: ಇಲ್ಲಿ ಹಾರ್ನ್ ಹೊಡೆದಿದ್ದು
0: ಏನು
1: ಕೇಳಿಸ ಯಾರ್ದು ಏನು ಲಕ್ಷ್ಯ ಇಲ್ಲ ಅವ್ರಿಗೆ.
0: ಕರೆ ಕರೆ ರೀ ಮೇಡಮ್, ಅವ್ರಿಗೆ ಏನು ಪ್ರಜ್ಞಾನನ ಇರಂಗಿಲ್ರಿ ಮೇಡಮ್. ಹಿಂದೆ ಬಂದು ಹಾರ್ನ್ ಹೊಡೆದವ್ರದ್ದು ಗೊತ್ತಾಗಂಗಿಲ್ಲ, ಹಿಂದಗಡೆ ತಾವು ಏನು ಮಾಡಕತ್ತಾರ ಅಲ್ಲಿ ಏನ್ರಿ ಫೋನ್ದಾಗ ಸಪೋಸ್ ಅವರು ಜಗಳ ಶುರು ಮಾಡಿದ್ರಂದ್ರೆ ಏನ್ರಿ, ತಾವು ಪ್ಯಾನಿಕ್ ಆಗಿ ಟೆನ್ಷನ್ ಆಗಿ ತಮ್ಮ ಜೀವನ ಹಾಳು ಮಾಡ್ಕೋತಾರೆ.
1: ಹೌದು,
0: ಈಗ ನೀವು ಅಂದಂಗೆ ಖರೆ ರೀ. ಬ್ಲೂಟೂತ್ ಹಾಕೊಂಡು ನಾನು ಒಂದೊಂದು ಸಲ ಒಬ್ಬೊಬ್ಬರೇ ಮಾತಾಡಕತ್ತಾರಲ್ಲಪ್ಪ ಇವರು ಅಂತ ಅನ್ಕೋತಿರ್ತೀನಿ ರೀ ಮೇಡಮ್. ಹಿಂದಾಗಡೆ ಕಿವ್ಯಾಗ ನೋಡೋಣ, ಬ್ಲೂಟೂತ್ ಹಾಕೊಂಡು ಮಾತಾಡ್ತಿರ್ತಾರೆ ರೀ. ಪಾಪ ನಮ್ಮ ಟ್ರಾಫಿಕ್ ಪೊಲೀಸರ ಏನು ಹೇಳ್ಬೇಕ್ರಿ ಇಂಥವ್ರಿಗೆ, ಎಷ್ಟು ಮಂದಿಗೆ ಅಂತ ಕಂಟ್ರೋಲ್
1: ಕಣ್ಣು ತಪ್ಪಿಸ್ತಾರೆ,
0: ಕಣ್ಣು ತಪ್ಪಿಸಿ ಹೋಗ್ಬಿಡ್ತಾರೆ. ಪಾಪ ಅವರು ಈಗಂತರೂ ಸಿಟಿಯೊಳಗೆ ಎಲ್ಲ ಕಡೆನೂ ಕೆಲಸ ಮಾಡಕತ್ತಾರ ಇವ್ರು, ಅಂದ್ರೂ ನಮ್ಮಲ್ಲಿ ಇರ್ಬೇಕ್ರಿ ಮ್ಯಾಮ್ ಜವಾಬ್ದಾರಿ. ನಮ್ಮಲ್ಲಿ ಪ್ರಯಾಣಿಕರಲ್ಲೂ ಜವಾಬ್ದಾರಿ ಬಂದಾಗ ನಮ್ಮ ಜೀವನ ನಾವು ಉಳಿಸ್ಕೋಬಹುದು.
1: ಹೌದು ಹೌದು, ಇದೊಂದು ಭಾಳ ಚಲೋ ಹೇಳ್ದಿ ನೋಡು ಸಂಗೀತ. ನಾವು ಒಬ್ಬರು ಸುರಕ್ಷಿತ ಇದ್ರೆ ನಮ್ಮ ಕುಟುಂಬ ಸುರಕ್ಷಿತ ಇದ್ದಂಗೆ. ಯಾಕಂದ್ರೆ ರಸ್ತೆ ವಾಹನ ಚಾಲನೆ ಮಾಡುವಾಗ ನಾವು ಯಾವಾಗಲೂ ಒಂದು ಮನಸ್ಸಿನಲ್ಲಿ ಈ ಮಾತು ನೆನ್ಪಿಟ್ಕೋಬೇಕು, ನಾವು ಹಾದು ಹೋಗುತ್ತಿರುವುದು ಕೇವಲ ಇದು ರಸ್ತೆಯಲ್ಲ, ಇದು ನಮ್ಮ ಹಿಂದೆ ಕಾಯುತ್ತಿರುವ ಕುಟುಂಬದ ಕನಸುಗಳ ದಾರಿ ಅಂತ ನೋಡಬೇಕು. ಈ ವೇಗ ಹೆಚ್ಚಣೆ ಮಾಡೋದು, ಹೆಲ್ಮೆಟ್ ಹಾಕದೆ ಹೋಗೋದು, ಸೀಟ್ ಬೆಲ್ಟ್ ಹಾಕದೆ ಚಾಲನೆ ಮಾಡೋದು, ಈ ಕೆಲವು ತಪ್ಪುಗಳನ್ನು ನಮ್ಮನ್ನು ಪ್ರೀತಿಸುವವರ ಹೃದಯಕ್ಕೆ ನೋವು ತರುವ ಸಾಧ್ಯತೆಗಳು ಇವೆ ಅನ್ನುವುದನ್ನು ನಾವು ನೆನಪಲ್ಲಿಟ್ಕೋಬೇಕು. ನಮಗಾಗಿ ಹಿಂದೆ ಕಾಯ್ತಾ ಇರೋರನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ನಿಯಮಗಳನ್ನು ಪಾಲಿಸ್ತಾ ನಿಧಾನವಾಗಿ ಸಾಗಿಸ್ಬೇಕು ಅಂತ ಭಾಳ ಚೆನ್ನಾಗಿ ಹೇಳ್ದಿ ನೋಡು ಸಂಗೀತ. ಬಾ ಮತ್ತೆ ಚಾಗಿ ಕುಡಿಸ್ತೇನೆ, ಹಂಗೆ ಕಳಿಸ್ತೀ.
0: ಏ ಮಾಡ್ಕೊಡ್ತೀನಿ ರೀ ಮೇಡಮ್, ಅದೇ ಅದೇ ಗುಂಗನ ಕೂತಿದ್ದೆ ರೀ, ನೀವು ಬರೋಣ ಅದೇ ಕತೆ ಹೇಳ್ಕೊತ ಕೂತೆ.
1: ಇಲ್ಲೇ ಹಾಯ್ದು ಹೊಂಟಿದ್ದ ಮತ್ತೆ ಬಂದೆ.
0: ಏ ಬಾಳ ಖುಷಿ ಆಯ್ತ್ರಿ ಮೇಡಮ್, ಕುಂದರ್ರಿ ಇಬ್ರು ಚಾ ಕುಡಿಯೋಣತ್ತ, ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣತ್ರಿ ಮೇಡಮ್.
1: ಆಯ್ತು,
0: ಇದೊಂದು ಬುಕ್ ಇಟ್ಟಿನ ನೋಡ್ರಿ ಮೇಡಮ್, ಇಲ್ಲೇ ನಮ್ಮ ಮನೆಯವ್ರದ್ದು ಮೊನ್ನೆ ಬಂದಿದ್ರಿ, ಇದು ಭಾರತ ಮಾತೆಯ ಮಕ್ಕಳು ನಾವು ಅಂತ. ನೀವು ಓದ್ಕೊಂತ ಕೂತಿರ್ರಿ ಮೇಡಮ್, ಚಾ ಮಾಡ್ಕೊಂಡು.
1: ಆಯ್ತು, ಕೊಡುವ ನೋಡ್ತೀನಿ. ಹ್ಞೂ, ಚಲೋ ಬರೀತೀರಿ ಬಿಡ್ರಿ ಇಬ್ರು ಗಂಡ ಹೆಂಡತಿ. ಮತ್ತೆ ಓದ್ತೀನಿ, ಹ್ಞೂ ನೋಡ್ತೀನಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಸಂಗೀತಾ ಮಠ್ಪತಿ
3: ಹಾಗೂ ಸವಿತಾ ದೇಶ್ಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದೀಗ ಸಮಯ ಬೆಳಗಿನ 9:10:25 ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭಕ್ತಿಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಪರಡಿಯ ಪಲ್ಲ ಸಮತೂಕ ಆಹಾ ನಡ ಮಧ್ಯದಲ್ಲಿ ಬಾಯಿ ಬಂದ ತರಿಸ್ಯಾರೇಳಾದಕ್ಕ ಆಹಾ ಕಂಠಸ್ಥಾನಕ ಲಿಂಗ ಮುದ್ದರಿಯ

ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರಬ್ಬ ಶಹೀರ್ ಹಾಗೂ ಸಂಗಡಿಗರಿಂದ ಗೀಗಿ ಪದವೊಂದನ್ನು ಕೇಳಿದರೆ. ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೊನೆಯದಾಗಿ ಕೇಳಿ ಸತ್ಯಂ ಶಿವಂ ಸುಂದರಂ ಚಿತ್ರದಿಂದ ಇದ್ದ ಗೀತೆ. ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಅವರು.

ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸತ್ಯಂ ಶಿವಂ ಸುಂದರಂ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯೊಂದಿಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 9:30.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.

0: ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
2: ಹೌದಾ?
3: ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದೀಗ ಹಾಲುಂಡದವರು ಚಿತ್ರದಿಂದ ಆಯ್ದ ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದಿರಿ. ಆತ್ಮೀಯರೇ, ಗಮನಿಸಿ, ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ, ಶಿವಮೊಗ್ಗ. ಇಲ್ಲಿ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳಿಂದ ಪ್ರವೇಶವನ್ನು ಕೇಳಲಾಗಿದೆ. ವಯೋಮಿತಿ 5-10 ಒಳಗಡೆ ಇರಬೇಕು. ಅಭ್ಯರ್ಥಿ ದೃಷ್ಟಿಹೀನನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡುವುದರ ಜೊತೆಗೆ ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ನುರಿತ ಶಿಕ್ಷಕರಿಂದ ಬೋಧನೆ ಹಾಗೂ ತರಬೇತಿ ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ.

ದೂರವಾಣಿ ಸಂಖ್ಯೆ 222020 ಅಥವಾ 221986 STD 08182 ಈ ದೂರವಾಣಿ ಸಂಖ್ಯೆಗಳನ್ನು ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಯನ್ನು ಕೇಳಿದರೆ

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ

ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.

ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಶಂಕರ್ ಮಹದೇವನ್ ಅವರು ಹಾಡಿರುವ ಶ್ರೀ ಮಂಜುನಾಥ ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳುತ್ತಿರುವಿರಿ. ಆತ್ಮೀಯರೇ, ಗಮನಿಸಿ, ಇಂದು ಮುಂಜಾನೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಠನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆತ್ಮೀಯರೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 10:00 ಸರಿಯಾಗಿ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

0: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ತವರು ಮನೆ ಉಡುಗೊರೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸಮಯ 10:45. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪು ತಳಪ್ತೆ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಗಾನಗಂಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ, ಅಂದರೆ ತಮಗಿಂತ ಹಿರಿಯರು ಏನೇನನ್ನೆಲ್ಲ ಮಾಡ್ತಾರೋ ಅದನ್ನು ಮಕ್ಕಳು ಕೂಡ ಅನುಸರಿಸ್ತಾರೆ ಅನ್ನುವಂತಹ ಮಾತಿನಂತೆ, ಮನೆಯಲ್ಲಿ ಮೊದಲು ಪೋಷಕರು ಸಂಸ್ಕಾರಪೂರ್ಣ ಜೀವನವನ್ನು ನಡೆಸಿ ತೋರಿಸಬೇಕು, ನಂತರ ಮಕ್ಕಳಿಗೆ ಅದನ್ನು ತಿಳಿ ಹೇಳಿದರೆ ಖಂಡಿತವಾಗಿಯೂ ಮಕ್ಕಳು ಅದರಂತೆಯೇ ನಡ್ಕೊಳ್ತಾರೆ. ಮಗುವಿಗೆ ಸಂಸ್ಕಾರ ಅನ್ನೋದು ಮನೆಯಿಂದನೇ ಆರಂಭವಾಗಬೇಕು. ಆದ್ದರಿಂದ ಆದಷ್ಟು ಎಚ್ಚರವಹಿಸಿ ಅವರಿಗೆ ಸಂಸ್ಕಾರ ಶಿಕ್ಷಣ ಕೊಡುವತ್ತ ಪೋಷಕರು ಮೊದಲು ಗಮನಹರಿಸಬೇಕು. ಕೆಲವು ಅಂಶಗಳನ್ನು ಮಕ್ಕಳ ಜೊತೆ ಜೊತೆಗೆ ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಕೂಡ ಪಾಲನೆ ಮಾಡಬೇಕಾಗತ್ತೆ. ಉದಾಹರಣೆಗೆ, ಮನೆಯ ಪ್ರತಿಯೊಬ್ಬ ಸದಸ್ಯರು ಸೂರ್ಯೋದಯದ ಮುನ್ನವೇ ಏಳಬೇಕು, ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಊಟ ತಿಂಡಿಯನ್ನು ಮಾಡಬೇಕು, ದೂರದರ್ಶನ ಅಥವಾ ಯಾವುದೇ ಮನರಂಜನಾ ಮಾಧ್ಯಮಗಳನ್ನು ಕೇವಲ ಜ್ಞಾನಾರ್ಜನೆಗಾಗಿ ಮಾತ್ರ, ಅದು ಒಂದು ಸೀಮಿತ ಅವಧಿಯಲ್ಲಿ ಮಾತ್ರ ಉಪಯೋಗಿಸಬೇಕು ಇತ್ಯಾದಿ ನಿಯಮಗಳನ್ನು ಎಲ್ಲರೂ ಒಟ್ಟಾಗಿ ಪಾಲಿಸಿದರೆ ನಮ್ಮ ಭವಿಷ್ಯ ಜೊತೆಗೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರೋದಕ್ಕೆ ಸಹಕಾರಿಯಾಗುತ್ತೆ. ನೀ ತಂದ ಕಾಣಿಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ಅರೆಂಜಯ್ ಗೋಪಾಲ್, ಸಂಗೀತ ವಿಜಯಾನಂದ್.

ಹಾಗಾದರೆ ಮಕ್ಕಳ ದಿನಚರಿ ಅಭ್ಯಾಸಗಳು ಹೇಗಿದ್ರೆ ಒಳ್ಳೆಯದು ಅಂತ ನೋಡೋದಾದರೆ, ಮಕ್ಕಳು ಪ್ರತಿನಿತ್ಯವೂ ಸೂರ್ಯೋದಯಕ್ಕೆ ಮೊದಲೇ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ನಿತ್ಯ ಕಾರ್ಯಗಳನ್ನು ಮುಗಿಸಿ ದೇವತಾ ಪ್ರಾರ್ಥನೆ, ಧ್ಯಾನ, ಪ್ರಾಣಾಯಾಮ, ಯೋಗಾಸನಗಳನ್ನು ಮಾಡಿ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಬೇಕು. ನಂತರ ಪಠ್ಯಪುಸ್ತಕಗಳನ್ನು ಓದಬೇಕು. ಈ ರೀತಿ ಮಾಡೋದ್ರಿಂದ ವಿಷಯ ಬಹುಬೇಗ ಅರ್ಥವಾಗುತ್ತೆ, ಬುದ್ಧಿ ಹರಿತವಾಗುತ್ತೆ. ಈ ಮೂಲಕ ಹೆಚ್ಚಿನ ಅಧ್ಯಯನವನ್ನು ಕೂಡ ಮಾಡಬಹುದು. ಹಾಗೆ ರಜಾದಿನಗಳನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಪ್ರತಿನಿತ್ಯವೂ ತಪ್ಪದೇ ಶಾಲೆಗೆ ಹೋಗಬೇಕು. ಅಲ್ಲಿ ಹೇಳಿಕೊಡುವಂತಹ ವಿಷಯವನ್ನು ಎಲ್ಲವನ್ನೂ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು, ಕಲಿಬೇಕು. ತಂದೆ ತಾಯಿಗಳಿಗೆ ಜ್ಞಾನ ಮಾರ್ಗವನ್ನು ತೋರಿಸುವಂತಹ ಗುರುವೃಂದಕ್ಕೆ ಯಾವಾಗಲೂ ಗೌರವವನ್ನು ತೋರಿಸಬೇಕು, ವಿಧೇಯರಾಗಿರಬೇಕು. ಮತ್ತು ಶಾಲೆಯಲ್ಲಿರುವಂತಹ ಸಹಪಾಠಿಗಳನ್ನು ಸಹೋದರ ಸಹೋದರಿಯರ ರೀತಿಯಲ್ಲಿ ಪ್ರೀತಿಯಿಂದ ಕಾಣಬೇಕು. ಯಾರ ಬಗ್ಗೆನೂ ಯಾರ ಜೊತೆಯಲ್ಲೂ ಸಹ ಕೆಟ್ಟದಾಗಿ ಕೆಟ್ಟ ಭಾಷೆಯಲ್ಲಿ ಮಾತನಾಡಬಾರದು. ನಮ್ಮ ಭಾಷೆಯ ಬಗ್ಗೆ, ನಾವು ನಡೆದುಕೊಳ್ಳುವಂತಹ ರೀತಿಯ ಬಗ್ಗೆ ನಮಗೆ ಗಮನ ಚೆನ್ನಾಗಿ ಇರೋ ರೀತಿ ನೋಡಿಕೊಳ್ಬೇಕು. ಹಾಗೆ ಪ್ರತಿನಿತ್ಯ ಶ್ರದ್ಧೆಯಿಂದ ನಾವು ಅಂದಿನ ದಿನ ಕಲಿತದ್ದನ್ನು ಅಂದೇ ಓದಿ ಅಧ್ಯಯನ ಮಾಡಬೇಕು. ಇಂತಹ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಒಳ್ಳೆಯ ಸಂಸ್ಕಾರ ಅನ್ನೋದು ತಾನಾಗೇ ಬರುತ್ತೆ.

ನೀತಂದ ಕಾಣಿಕೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಗೆ ದನಿಯಾಗಿದ್ದವರು ಉಷಾ ಗಣೇಶ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಮಾಡಿದವರು ವಿಜಯ ಆನಂದ್.

ತವರಿನ ತೊಟ್ಟಿಲು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಬರುತ್ತಿರುವ ಹಾಡನ್ನು ಕೇಳಿ. ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಕೇಳೋಣ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಬಾಲ್ಯದಲ್ಲಿಯೇ ನಾವು ಕೊಡುವಂತಹ ಸಂಸ್ಕಾರ ಜೀವನ ಪರ್ಯಂತ ಅವರನ್ನ ಕಾಪಾಡುತ್ತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಮಾತಿನ ಹಾಗೆ ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ಮಕ್ಕಳು ನಮ್ಮ ಕೈಮೀರಿ ಹೋಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ 10ನೇ ವಯಸ್ಸಿಗಿಂತ ಮುಂಚೆನೆ ಅವರಿಗೆ ಸಂಸ್ಕಾರ ಶಿಕ್ಷಣವನ್ನು ಪ್ರಾರಂಭಿಸಬೇಕು. ನಮ್ಮ ಆಚಾರ ವಿಚಾರಗಳು, ಪದ್ಧತಿಗಳು, ಇವುಗಳ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿ ಅವರು ಇವುಗಳನ್ನು ಅಳವಡಿಸಿಕೊಳ್ಳೋ ಹಾಗೆ ನೋಡಿಕೊಳ್ಬೇಕು. ಆದ್ದರಿಂದ ಸಂಸ್ಕಾರ ಶಿಕ್ಷಣಕ್ಕೆ ಬಾಲ್ಯವೇ ಯೋಗ್ಯವಾದ ಕಾಲ ಅಂತ ಹೇಳಬಹುದು. ಇಷ್ಟು ವಿಚಾರದೊಂದಿಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸಮಯ 10:30:50. ಇನ್ನೀಗ ಕೇಳೋಣ ಕಾರ್ಯಕ್ರಮ ಸುನ್ಹೆರೆ ಪಲ್. ಸುನ್ಹೆರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗೀತಾ ದತ್ ಅವರ ಧ್ವನಿಯಲ್ಲಿ ಕೇಳೋಣ ಚಂದ್ರಕಾಂತ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ರಚಿಸಿದ್ದಾರೆ ಸಾಹಿರ್ ಲುಧಿಯಾನ್ವಿ, ರಾಗ ಸಂಯೋಜನೆ ಮಾಡಿದ್ದಾರೆ ಎನ್ ದತ್ತಾ.

ಭಾಯಿ ಭಾಯಿ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳೋಣ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ.

ಮನ್ನಾಡೆ ಅವರ ಧ್ವನಿಯಲ್ಲಿ ಶೈಲೇಂದ್ರ ಅವರು ಬರೆದ ಗೀತೆಯನ್ನು ಕೇಳೋಣ. ಬಸಂತ್ ಬಹಾರ್ ಚಿತ್ರಕ್ಕಾಗಿ ಈ ಗೀತೆಯನ್ನು ರಚಿಸಲಾಗಿದೆ. ಇದನ್ನು ರಾಗ ಸಂಯೋಜನೆ ಮಾಡಿದವರು ಶಂಕರ್ ಜೈಕಿಶನ್.

ಕಿತನಾ ಬದಲ್ ಗಯಾ ಇನ್ಸಾನ್ ಚಿತ್ರದಲ್ಲಿ ಹೇಮಂತ್ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಗೀತೆಯೊಂದನ್ನು ಕೇಳೋಣ. ದನಿಯಾಗಿದ್ದಾರೆ ಗೀತಾ ದತ್.

ಕಾಲಾಪಾನಿ ಚಿತ್ರದಲ್ಲಿ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಾಹಿರ್, ಸಂಗೀತ ಎಸ್ ಡಿ ಬರ್ಮನ್.

0: ಸಾಹಿರ್ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ನವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಮತ್ತೊಂದು ಗೀತೆಯನ್ನು ಕೇಳೋಣ. ಪ್ಯಾಸ ಚಿತ್ರದ್ದು, ಹಾಡಿದ್ದಾರೆ ಹೇಮಂತ್ ಕುಮಾರ್.
1: ಜಾನೆ ವೋ ಕೈಸೆ

ಮನ್ನಾಡೆ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳೋಣ ರಾಜ್ಹಟ್ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಬರೆದವರು ಶೈಲೇಂದ್ರ, ರಾಗ ಸಂಯೋಜನೆ ಮಾಡಿದವರು ಶಂಕರ್ ಜೈಕಿಶನ್.

ಇದರೊಂದಿಗೆ ಸುನಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 11:30. ಇನ್ನೀಗ ಕೇಳೋಣ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೀರಿ. ಮೊದಲಿಗೆ ಕೇಳಿ ಕೂರ ಸೀತಾರಾಮಶಾಸ್ತ್ರಿಗಳ ರಚನೆ, ಹಾಡಿದ್ದಾರೆ ಜಯರಾಮನ್ ಸಿಎಸ್, ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನ್ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ.

ಸೂರಿತಾಂಧಕಾರವನು ಹರಿ ದೇಶವಾಗಲೇ.

ಸಿಎಸ್ ಜಯರಾಮನ್ ಧ್ವನಿಯಲ್ಲಿ ಭೂ ಕೈಲಾಸ ಚಿತ್ರದ ಗೀತೆಗಳನ್ನು ಆಲಿಸಿದಿರಿ. ಇದಾಗಿತ್ತು ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಲಿಸಲಿದ್ದೀರಿ.

0: ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಹಾಗೂ ಸಂಗಡಿಗರು ಹಾಡಿದ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಧರ್ಮಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಅನೂಪ್ ಚಂದ್ರನ್ ಅವರ ಸ್ವರದಲ್ಲಿ ನಮ್ಮ ಭಾರತ ಚಿತ್ರದಿಂದ ಇದ್ದ ಗೀತೆಯನ್ನ ಆಲಿಸಿದ್ರಿ. ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದೀಗ.

0: ये समाचार आकाशवाणी से प्रसारित किए जा रहे हैं। ताज़ा समाचार जानने के लिए आप हमारे सोशल मीडिया हैंडल @AIRNewsHindi को फॉलो कर सकते हैं। ये आकाशवाणी है। वैश्विक उथल पुथल के बावजूद देश की अर्थव्यवस्था लचीली बनी हुई है। भारतीय स्टेट बैंक द्वारा आज जारी रिसर्च रिपोर्ट के अनुसार वित्त वर्ष 2026-27 में अर्थव्यवस्था में 6.6% की वृद्धि होने का अनुमान है। रिपोर्ट में पिछले वित्त वर्ष की चौथी तिमाही में वास्तविक सकल घरेलू उत्पाद वृद्धि का अनुमान लगभग 7.2% लगाया गया है। वैश्विक अनिश्चितताओं के बावजूद भारत ने विकास की मजबूत गति को बनाए रखा है। आईपीएल क्रिकेट में आज पंजाब किंग्स का सामना दिल्ली कैपिटल्स से होगा। ये मैच शाम 7:30 बजे धर्मशाला में खेला जाएगा। आकाशवाणी का समाचार सेवा प्रभाग आज रात 9:30 बजे पब्लिक स्पीक कार्यक्रम में अग्नि सुरक्षा जागरूकता, खतरे कम करना और आपदा रोकना विषय पर परिचर्चा प्रसारित करेगा। चर्चा में गृह मंत्रालय में अग्नि सुरक्षा सलाहकार प्रशांत लोनकर और दिल्ली अग्निशमन सेवा के निदेशक अतुल गर्ग भाग लेंगे। अंत में मुख्य समाचार एक बार फिर। प्रधानमंत्री नरेंद्र मोदी ने कहा, सोमनाथ मंदिर अमृत महोत्सव भारत के दृष्टिकोण को आने वाले 1000 वर्ष तक प्रेरित करेगा। उन्होंने मंदिर के पुनर्निर्माण के 75 वर्ष पूरे होने पर महापूजा की। पश्चिम बंगाल के मुख्यमंत्री शुभेंदु अधिकारी ने सीमा पर बाड़ लगाने के लिए बीएसएफ को भूमि हस्तांतरित करने की घोषणा की। राज्य में आयुष्मान भारत स्वास्थ्य योजना का भी शुभारंभ। केंद्र ने विकसित भारत जी रामजी अधिनियम के 1 जुलाई से क्रियान्वयन की अधिसूचना जारी की। एसबीआई के शोध के अनुसार वैश्विक चुनौतियों के बावजूद देश की अर्थव्यवस्था मजबूत बनी हुई है। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी इनीग प्रदेश समाचार।
2: आकाशवाणी ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡ 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25% ಶೇಕಡ 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು

ಎಲ್ಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾ

0: ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು

0: ಇದೆಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾಂ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೊ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೊ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನೇ ಮಾಂ ಸೇ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನೀ ಮಾಂ ಸೇ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೇ.
3: ಯಹ ಕವಿತಾ ಕಿಸ್ನೇ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೇ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೇ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೇ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೇ ಹೈ.
2: ಮೈ ಪಡೂ ಟೀಚರ್ ಜೀ?
1: ಚಲೋ ಶುರು ಕರ್ನೆ ಸೇ ಪಹಲೆ ಮುಝೇ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಛನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜೀ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೇ ಥೇ, ಉನ್ಹೋನೇ ಏಕ್ ಹಂಸ್ ಕೋ ಗಿರ್ತೇ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೇ ಕೆ ಲಿಯೇ ಪಹುಂಚ ಗಯೇ. ಇತ್ನೇ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೇ ಲಗಾ. ಉಸ್ಕೇ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೇ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾಂ ಕಾ ಏಕ್ ಕಹಾನಿ. ಬೇಟಾ, ಸಮಝ ಲಿಯಾ ಕ್ಯಾ ತೂನೇ? ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೇ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ.

0: ಬೆಂಕಿ, ಗಾಡಿ ಬೆಂಕಿ ಬಿದ್ದಿದೆ.
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.

0: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
0: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
0: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
0: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ.
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡು ಬೆಳೆದೀತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಆಕಾಶವಾಣಿ ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ರಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮಿಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
2: भारत को दबोचने के लिए मैदान में उतरी. अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
1: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ.

0: ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಭೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ

ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ, ಈ ಕುರಿತಾಗಿ ಡಾ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇದಾದ ಬಳಿಕ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಬಹುದು. ಸಿರಿಗಂಧ 7:45. 9:15 ರುಂದಗಾನದಲ್ಲಿ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟವರ್ಧನ್ ಅವರ ಗಾಯನವಿದೆ. ತಬಲಾ ಸಾತ್ ಆದರ್ಶ ಶಣೈ, ಹಾರ್ಮೋನಿಯಂ ಸಹಕಾರ ಸತೀಶ್ ರೆಡ್ಡಿಕೊಳ್ಳಿ. ಇನ್ನು ರಾತ್ರಿ 10:00 ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದ. ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:12 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಅಥವಾ ಹಣ್ಣು ಬೇಗ ಹಣ್ಣಾಗ್ಲಿ ಅಂತೇಳಿ ಬೇರೆ ಬೇರೆ ಏನೇನೋ ಲೇಪನ ಮಾಡೋದು, ಅದನ್ನ ಅದ್ದೋದು ನೀರಲ್ಲಿ, ಯಾವ್ದೋ ಕೆಮಿಕಲ್ ಅಲ್ಲಿ ಅದ್ದೋದು.
2: ಹೌದು. ಆಮೇಲೆ ಬೇಳೆಗಳೆಲ್ಲ ಐಟಮ್ಸ್ ಬರ್ತದೆ, ಈ ಐಟಮ್ಸ್ಗಳಿಗೆಲ್ಲ ಕಲಬೆರಕೆ, ಈ ಕಲ್ಲು ಆಗ್ಬೋದು ಅಥವಾ ಬೇಳೆ ರೀತಿ ಸಂಬಂಧಪಟ್ಟಂತೆ ತೂಕ ಜಾಸ್ತಿ
1: ಮಾಡೋದು.
2: ಆ ತೂಕ ಅವ್ರಿಗೆ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಫ್ಎಂ ರೇನ್ಬೋ 101.3 ಕನ್ನಡ ಕವನವಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 3:41 ಪ್ರಶ್ನೋತ್ತರದ ಸಮಯ. ಪ್ರಶ್ನೆ ಕೇಳೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ಈಗಾಗಲೇ ಕಾಯ್ತಾ ಇದ್ದೀರಿ. ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳದಿದ್ದರೂ ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಾಗಿ ಕಾಣುವ ಹಿಮಾಲಯದ ಕಣಿವೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ, ಆ ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಂತೆ ಕಾಣುವಂಥ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ಸೂರ್ಯನ ಕಿರಣಗಳು ನೇರವಾಗಿ ಆ ಜಾಗಕ್ಕೆ ಬೀಳದಿದ್ರು ಕೂಡ ಅಲ್ಲೊಂದು ವಿಚಿತ್ರ ಭೌಗೋಳಿಕ ಸ್ಥಿತಿ ಇರುತ್ತೆ, ಹಗಲಿನಲ್ಲಿಯೂ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರೆಲ್ಲ ನೋಡೋದಾದ್ರೆ, ನೇತ್ರಾ ಕೆಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ, ಹಾಗೆ ಸರಿಯಾದ ಉತ್ತರ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದ್ಯಾ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಈ ತನಕ ಸಿಕ್ಕಿದ್ರಲ್ಲಿ ಇವರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಒಂದು ಪಿನ್ ಕಣಿವೆ, ಮತ್ತೊಂದು ಲಡಾಖ್ನ ಹೆನ್ಲೆ ಡಾರ್ಕ್ ಸ್ಕೈ ಕಣಿವೆ. ಇದು ಹಗಲಿನಲ್ಲಿ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಕಣಿವೆಗಳು, ದೊಡ್ಡ ದೊಡ್ಡ ಕಪ್ಪು ಬಣ್ಣದ ಒಂದು ಲೆಕ್ಕದ ಬಂಡೆಗಳು ಕೂಡ ನಾವು ಈ ಕಣಿವೆಯಲ್ಲಿ ಕಾಣಬಹುದು. ಒಂದು ರೀತಿ ಕಾರ್ಗತ್ತಲು ಅಂತಾರಲ್ಲ ಹಾಗೆ, ಇದಕ್ಕಿದ್ದ ಹಾಗೆ ಸಂಪೂರ್ಣ ಕತ್ತಲೆಯ ವಾತಾವರಣ, ಅದು ಹಗಲಿನಲ್ಲಿಯೂ ಕೂಡ ಈ ರೀತಿಯ ಕತ್ತಲೆಯ ವಾತಾವರಣ ಈ ಕಣಿವೆಗಳಲ್ಲಿ ಕಾಣಸಿಗುವಂಥದ್ದು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಅಲ್ಲದೆ ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಭೂಮಿ ಮೇಲೆ ಮಾತ್ರ ಅಲ್ಲ, ಇದು ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಂಬರ್.

ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರ ಮಂಡಲದಲ್ಲಿಯೇ ಅತಿ ಎತ್ತರದ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ರಘುನಾರಾಯಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ.

ಹೊನ್ನೂರಲ್ಲಿ ಹನುಮಂತಪುರ ಜಗಳೂರ್ ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿರೋರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಭಾಗ್ಯರಾಮಣ್ಣ ಭಾರತ ನಗರದಿಂದ, ಸುಮಾ ತುಮಕೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಶ್ರೀಜಾ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಚೇತನ್ ಅವರು. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ವರಲಕ್ಷ್ಮಿ ಪೀಣ್ಯಿಂದ ಸರಿ ಉತ್ತರ ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಒಲಿಂಪಸ್ ಮಾನ್ಸ್. ಇದು ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಅಂತ ಹೇಳಿ ಕರ್ಕೊಂಡಿರುವಂಥದ್ದು. ಎಲ್ಲಿದೆ ಇದು? ಭೂಮಿ ಮೇಲಿದೆಯಾ? ಮಂಗಳ ಗ್ರಹದಲ್ಲಿ ಇರುವಂಥದ್ದು. ಮೌಂಟ್ ಎವರೆಸ್ಟ್, ನಮ್ಮ ಎತ್ತರದ ಪರ್ವತ ಏನಿದೆ, ಈ ಮೌಂಟ್ ಎವರೆಸ್ಟ್ಗಿಂತ ಸುಮಾರು 3 ಪಟ್ಟು ದೊಡ್ಡದಾಗಿ ಇರುವಂಥದ್ದು. ಸುಮಾರು 21 ಕಿಲೋಮೀಟರಷ್ಟು ಎತ್ತರ ಇದು ಇದೆ ಅಂಥೇಳಿ ಒಲಿಂಪಸ್ ಮಾನ್ಸ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪರ್ವತಗಳ ತಳಭಾಗದಿಂದ, ಅಂದರೆ ಭೂಮಿ ಲೆವೆಲ್ಲಿಗೆಲ್ಲ ತಳಭಾಗದಿಂದ ಲೆಕ್ಕ ತಗೊಂಡಾಗ ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಮತ್ತೊಮ್ಮೆ, ಪರ್ವತಗಳ ತಳಭಾಗದಿಂದ ಹಿಡಿದು ಆ ಪರ್ವತದ ತುತ್ತ ತುದಿಯವರೆಗೆ ಲೆಕ್ಕ ಹಾಕಿದಾಗ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು. ಪರ್ವತಗಳ ತಳಭಾಗದಿಂದ ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇರುವಂತ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕಲಿಸ್ಕೊಟ್ಟಿದ್ರು ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆಪಾಳ್ಯದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸೋನು ಚಿತ್ರದುರ್ಗದಿಂದ, ಡೇವಿಡ್ ಮುನಿರಾಬಾದ್ನಿಂದ, ಬಿಕೆ ಶಿವಕುಮಾರ್ ಅವರ ಉತ್ತರ ಸರಿ ಇತ್ತು, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ, ನಾಗರಾಜ್ ಚೌಧರಿಯವರ ಉತ್ತರ ಸರಿ, ಅನಿತಾ ಅನಂತರಾಜ ಗೂರ್ಲಡ್ಕೊ ಹಿರಿಯೂರ್ ಚಿತ್ರದುರ್ಗದಿಂದ, ಮಂಜುನಾಥ್ ಇಂದಿರಗಿ ಬಿಳೆಬಾವಿಯಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನೂ ಬಹಳಷ್ಟು ಜನರ ಉತ್ತರ ಸರಿ ಇತ್ತು.

ಪ್ರೀತಿಯಲ್ಲಿ ಕನಸು ಕಾಣೋದ್ರ ಜೊತೆಗೆ ಬದುಕಿನಲ್ಲಿ ಯಶಸ್ಸಿನಲ್ಲಿ ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಅದನ್ನು ಪೂರಗೊಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಂಗದ್ ದರ್ಯಾಣಿ ಹೆಜ್ಜೆಯನ್ನು ಇಟ್ಟಿದ್ದಾಯಿತು. ಯಾವುದೇ ಹೊಸ ಆವಿಷ್ಕಾರ ಸುಲಭವಾಗಿ ಮೂಡಿ ಬರೋದಿಲ್ಲ. ಅಂಗದವರಿಗೆ ಆರಂಭದಲ್ಲಿ ಹೂಡಿಕೆದಾರರ ನಂಬಿಕೆ ಗಳಿಸೋದು ತುಂಬಾ ಕಷ್ಟವಾಗಿತ್ತು. ಹರಿಯದ ಹುಡುಗನೊಬ್ಬ ಜಾಗತಿಕ ಸಮಸ್ಯೆಗೆ ಪರಿಹಾರ ಕೊಡ್ತಾನಾ ಅನ್ನುವಂಥ ಅನುಮಾನ ಅನೇಕರಲ್ಲಿತ್ತು. ಆದರೆ ತಮ್ಮ ಸತತ ಪ್ರಯತ್ನ

ತಾಂತ್ರಿಕ ಸಾಕ್ಷ್ಯಗಳ ಮೂಲಕ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಇವತ್ತು ಪ್ರಾಣ್ ಸಂಸ್ಥೆ ಜಾಗತಿಕ ಮಟ್ಟದ ಹೂಡಿಕೆದಾರರಿಂದ ಬೆಂಬಲವನ್ನು ಕೂಡ ಪಡ್ಕೊಂಡಿದೆ. ಇವರು ಹೇಳೋದಿಷ್ಟೇ, ನಾವು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡು ಪ್ರಮಾಣ ಪತ್ರಗಳನ್ನು ಜೋಡಿಸ್ಕೊಳ್ಳೋದಕ್ಕಿಂತ ನಾವು ಕಲಿಯುವಂಥ ಕೌಶಲ, ಅದನ್ನು ಬಳಸುವಂಥ ರೀತಿ ಬಹಳನೇ ಮುಖ್ಯ ಅಂತ ಹೇಳಿ. ತಂತ್ರಜ್ಞಾನ ಕೇವಲ ಮನುಷ್ಯನ ಸೌಕರ್ಯಕ್ಕಾಗಿ ಮಾತ್ರ ಅಲ್ಲ, ಭೂಮಿಯ ರಕ್ಷಣೆಗೂ ಕೂಡ ಅದು ಬಳಕೆ ಆಗಬೇಕು ಅಂತ ಹೇಳಿ. ಭಾರತದ ಸಮಸ್ಯೆಗಳಿಗೆ ಭಾರತದಲ್ಲೇ ಹುಟ್ಟುವ ಮೇಕ್ ಇನ್ ಇಂಡಿಯಾ ತಂತ್ರಜ್ಞಾನಗಳು ಹೆಚ್ಚು ಪರಿಣಾಮಕಾರಿ ಅನ್ನೋದು ಅವರ ನಿಲುವು ಕೂಡ ಆಗಿರುವಂಥದ್ದು. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಆ ಪ್ರಯುಕ್ತ ತಂತ್ರಜ್ಞಾನ ಕ್ಷೇತ್ರದಲ್ಲೇ ಸಾಧನೆ ಮಾಡ್ತಿರುವಂಥ ಯುವ ಸಾಧಕ ಅಂಗದ್ ದರ್ಯಾಣಿ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಗೀತೆ ನಿಮಗಾಗಿ.

ಸಾಧಕನಾಗಿ ನಿಂತಿರುವಂತ ಅಂಗದ್ ದರ್ಯಾಣಿಯವರ ಬಗ್ಗೆ ಮಾತಾಡ್ತಾ ಇದ್ವಿ. ಶಾಂತ ಚರವಡಿಗೆರೆ ಕೊಕ್ನೂರ್ ಹರಿಹರ ಎಂದ ಸಂದೇಶವನ್ನ ಕಳಿಸಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಶಾಲೆಯ ಸಮಯದಲ್ಲಿ ಸ್ವತಃ ಪ್ರಯೋಗಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಹೊಂದಿ ಇಂತಹ ಯುವ ಸಾಧಕರು ನಿಜಕ್ಕೂ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿ ನಿಲ್ಲುವಂತವರು ಅಂತ ಹೇಳಿ ಅವರ ಜೀವನಗಾಥೆ ಚೆನ್ನಾಗಿತ್ತು. ಕೇವಲ ಒಬ್ಬ ಯುವ ಸಾಧಕ ಮಾತ್ರವಲ್ಲ, ಭಾರತದ ಆಧುನಿಕ ಭಾರತ ಪ್ರತಿಭಾವಂತ ಸಂಶೋಧಕ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಮಾತು ನಿಜ. ಹಾಗೆ ನಮ್ಮ ದೇಶದ ಹೆಮ್ಮೆಯ ಅಂಗದವರ ಬಗ್ಗೆ ನೀಡಿದಂಥ ಮಾಹಿತಿ ಬಹಳ ಇಷ್ಟ ಆಯಿತು ರಮ್ಯಾ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಒಟ್ಟಾರೆ ಅಂಗದ್ ದರ್ಯಾಣಿಯವರು ಇವತ್ತಿನ ಯುವ ಪೀಳಿಗೆಗೆ ಜೀವಂತ ಉದಾಹರಣೆ. ಸಮಸ್ಯೆಗಳನ್ನು ಕಂಡು ದೂರೋದಕ್ಕಿಂತ ಆ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಹುಡುಕೋದು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಂಥವರು ಅಂಗದ್ ದರ್ಯಾಣಿಯವರು. 20ರ ಹರಿಯದಲ್ಲೇ ಜಾಗತಿಕ ಮಟ್ಟದ ಪರಿಸರ ಸಮಸ್ಯೆಗೆ ಉತ್ತರ ಹುಡುಕೋದಕ್ಕೆ ಹೊರಟಿರುವಂಥ ಇವರ ಪಯಣ ಭಾರತಕ್ಕೆ ಹೆಮ್ಮೆಯ ವಿಚಾರ. ಭವಿಷ್ಯದಲ್ಲಿ ನಾವು ಉಸಿರಾಡುವಂಥ ಪ್ರತಿಯೊಂದು ಶುದ್ಧ ಗಾಳಿಯ ಕಣದ ಹಿಂದೆಯೂ ಅಂಗದ್ ಅವರಂತಹ ಯುವ ವಿಜ್ಞಾನಿಗಳ ಪರಿಶ್ರಮ ಇರುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮ. ಅಂಗದ್ ದರ್ಯಾಣಿಯವರ ಕುರಿತಾಗಿ ಸಾಕಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಸಮಯ 5:50. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ರೇವಣ ಸಿದ್ಧನ ನಮಸ್ಕಾರಗಳು. ಮೊದಲಿಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಆರಾಧನೆ ಚಿತ್ರದ ಗೀತೆ.

ಇನ್ನೀಗ ಕೇಳಿ ಸಿಂಗಾರಿ ಬಂಗಾರಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ. ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶವಾಗುತ್ತಿದೆ.

ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.

0: ಕಡಿಬೇಡೋ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ. ತೂ, ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

0: ಗಣೇಶನ ಗಲಾಟೆ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಏ, ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
2: ಅದನ್ನ ಯಾಕಂಗ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
1: ಏ, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ. ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
2: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೀನಿ?
1: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
3: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು ಅವಾಚ್ಯ ಶಬ್ದ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ತಾವು ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ಸವಿಗಾನ ಕಾರ್ಯಕ್ರಮ. ಇದರಲ್ಲಿ ಈಗ ನೀ ತಂದ ಕಾಣಿಕೆ ಚಿತ್ರದ ಗೀತೆ.

ನೀ ತಂದ ಕಾಣಿಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆ.

0: Buraya deralim.
1: ಬಂಧನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ.

0: ಏನಾಗಿದೆ?
1: ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ!
0: ಅಯ್ಯ, ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
1: ಅಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
0: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ. ಆ ಕಡೆ
0: ಒಲಿ ಮ್ಯಾಗ ಇದ? ಇದ ಈಗ ಇಟ್ಟೇನ್ರಿ ಅತ್ತಿಯವ್ರ.
1: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
0: ಇಲ್ಲೇಡ್ರಿ ಅತ್ತಿಯವ್ರ, ಈಗ ಒಂದ್ ಇಟ್ಟ ಹಂಗ ಕುಂತಿದ್ದೀರಿ.
1: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
0: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
1: ಏ ಬಾಯ್ ತೆಗಿಬೇಡ ಇನ್ನ.
0: ಅಯ್ಯೋ,
2: ನೀ ತಂದ ಕಾಣಿಕೆ ಚಿತ್ರದ ಗೀತೆ.

ಕೊಳ್ಳುವ ಕಾರ್ಯಕ್ರಮಗಳ ಪರಿಚಯ. 6:10 ಚಿಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕತೆ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಎಂದಿನಂತೆ ಕಿಸಾನವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಹೆರಕಲ್ ಗ್ರಾಮದ ಮಳಿಸ್ವಾಮಿ ಭಜನಾ ಮಂಡಳಿಯವರಿಂದ ಭಜನೆ ಪದಗಳು. 7:45 ಚಿತ್ರಗೀತೆಗಳು. 8:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಪ್ರಸಾರವಾಗುವುದು 8:30. ರಾತ್ರಿ 9:15 ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮನೋಹರ್ ಪಟವರ್ಧನ್ ಅವರಿಂದ ಶಾಸ್ತ್ರೀಯ ಗಾಯನ ಕೇಳುವಿರಿ. 10:00 ವನಿತಾ ವಿಹಾರ, ಮಹಿಳೆಯರ ಆಹಾರ ಆರೋಗ್ಯ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 10:00 ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ. 7:45 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು. 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕತೆ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ನಾಳೆ ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್ ರಚನೆ, ಶ್ರೀಲತಾ ಬಾಳಿಗ ಪ್ರಸ್ತುತಿ, ಸಮುದ್ಯತ ಶ್ರೋತೃಬಳಗ ಮೈಸೂರು. 12:30 ಆರೋಗ್ಯ ಸಂಚಿಕೆ, ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದವರು SDM ವೈದ್ಯಕೀಯ ಕಾಲೇಜ್ನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಮತ್ತು ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲಾ ಅವರು ಭಾಗವಹಿಸುತ್ತಾರೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ನಾಳೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾತನಾಡುತ್ತಾರೆ ರಾಜೇಶ್ವರಿ ಖೋಬಾ ಮತ್ತು ಶಕುಂತಲಾ ಹಳ್ಳಿ. 6:00 ನಾಳಿನ ಸಂಜೆಯ ಕಾರ್ಯಕ್ರಮಗಳು ಮತ್ತು ನಾಡಿದ್ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ. 6:30 ಅವಲೋಕನ. ನಾಳೆ ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಕೃಷಿಯಲ್ಲಿ ಸಾವಯವ ಮಹತ್ವ ಮತ್ತು ತಂತ್ರಜ್ಞಾನ ಬಳಕೆ, ಈ ವಿಷಯ ಕುರಿತು ಕೃಷಿ ಉಪಕರಣ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎನ್ ಸಾಳಂಕೆ. 7:45 ಚಿತ್ರಗೀತೆಗಳು. ನಾಳೆ ರಾತ್ರಿ 8:00 ಚಿತ್ರಗೀತೆಗಳು. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:30 ಮನಿ ಟಾಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಕನ್ನಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಆಗುತ್ತಲಿದೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಮುಖ್ಯಾಂಶವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Anuja Kumar.

0: ಇನ್ನೀಗ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ನಮಸ್ಕಾರ ಗಂಗಾಧರ, ಇಂದು ನಮ್ಮ ಶಿಕ್ಷಕರ ಮೇ ತಿಂಗಳ ವಿಶೇಷ ದಿನಗಳ ಬಗ್ಗೆ ಕೇಳಿದ್ರು, ನಿನಗೆ ಯಾವ ದಿನ ಹೆಚ್ಚು ಆಸಕ್ತಿದಾಯಕ ಕಾಣಿಸ್ತೈತಿ?
2: ನಮಸ್ಕಾರ ಸಾಗರ.
1: ನಮಸ್ಕಾರಪ್ಪ. ನಮಸ್ಕಾರ.
2: ನನಗೆ ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ ತುಂಬ ಇಷ್ಟ ಆಯ್ತು ನೋಡಪ್ಪ.
1: ಹಾಂ, ಅದೇ ನನಗೂ. ಆದ್ರೆ ಈ ದಿನದ ಮಹತ್ವ ಏನಂತ ಒಂದು ಸ್ವಲ್ಪ ವಿವರಿಸಿ ಹೇಳ್ತೇನೆ.
2: ಖಂಡಿತ ಹೇಳ್ತೀನಿ. 1998 May 11 ಭಾರತ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಪರಮಾಣು ಪರೀಕ್ಷೆ ನಡೆಸ್ತು. ಆ ಸಾಧನೆ ನೆನಪಿಗಾಗಿ ಈ ದಿನ ಆಚರಿಸ್ತಾರೆ ನೋಡಪ್ಪ.
1: ಆಹಾ, ಅಂದ್ರೆ ಇದು ಕೇವಲ ವಿಜ್ಞಾನ ದಿನವಲ್ಲ, ದೇಶದ ಶಕ್ತಿಯ ಸಂಕೇತವೂ ಹೌದಲ್ಲ?
2: ಹೌದು. ತಂತ್ರಜ್ಞಾನವು ದೇಶದ ಭದ್ರತೆ ಮತ್ತು ಅಭಿವೃದ್ಧಿ ಹಾಗೂ ಸ್ವಾವಲಂಬನೆಗೆ ಅತಿ ಮುಖ್ಯ ಆಗ್ಯದ ನೋಡ.
1: ಓ, ನಿಜ ಹೇಳ್ತೀನಿ ನೋಡಿಗ. ಈಗ ನೋಡಿದ್ರೆ ನಮ್ಮ ಜೀವನದಲ್ಲಿ ತಂತ್ರಜ್ಞಾನ ಎಲ್ಲೆಲ್ಲಿದ ಬಂದೈತಿಲ್ಲ, ಅಂತರ್ಜಾಲ, ಮೊಬೈಲ, ಇಂಟರ್ನೆಟ್, ಇವೆಲ್ಲ ತಂತ್ರಜ್ಞಾನದಿಂದ ಸಾಧ್ಯ ಆಗೈತೆ ನೋಡು.
2: ಸರಿನಾ ಹೇಳಕತ್ತೀನಿ. ಉದಾಹರಣೆಗೆ ನಾವು ಈಗ ವ್ಯಾಟ್ಸಪ್ ಮತ್ತು ಯೂಟ್ಯೂಬ್ ಮೂಲಕ ಕಲಿತಾ ಇದ್ದೇವೆ.
1: ಹೌದು, ಆದ್ರೆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿದ್ರೆ ಅದು ಭಾಳ ಲಾಭ ಐತಿ, ಇಲ್ಲದಿದ್ರೆ ಅದರ ದುರುಪಯೋಗನೂ ಆಕೈತಿಲ್ಲ.
2: ಅದೇ ವಿಷಯ, ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ದರಿಂದ ನಾವು ಸುರಕ್ಷಿತವಾಗಿ ತಂತ್ರಜ್ಞಾನ ಬಳಸೋದನ್ನು ಕಲಿಬೇಕು ನೋಡಪ್ಪ.
1: ನಿನಗೆ ಗೊತ್ತನೆ, ನಮ್ಮ ದೇಶದ ವಿಜ್ಞಾನಿಗಳು ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾರ.
2: ಹೌದನ? ಖಂಡಿತ ನನಗೂ ಗೊತ್ತು. ನಮ್ಮ ಇಸ್ರೋ ಚಂದ್ರಯಾನ ಮತ್ತು ಮಂಗಳಯಾನದಂತಹ ಮಿಷನ್ಗಳನ್ನು ಯಶಸ್ವಿಯಾಗಿ ನಡೆಸಿದೆ.
1: ಅದೊಂದು ಹೆಮ್ಮೆಯ ವಿಷಯ ನೋಡಪ್ಪ. ಚಂದ್ರಯಾನ 3 ಯಶಸ್ಸು ನೋಡಿ ನನಗೆ ತುಂಬ ಸಂತೋಷ ಆಯ್ತು ನೋಡು.
2: ನನಗೂ ಸಂತೋಷ ಆಯ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಆಸಕ್ತಿನೂ ಕೂಡ ಹೆಚ್ಚಕ್ಕದ್ ನೋಡು.
1: ನಮ್ಮ ಶಾಲೆಯಲ್ಲೂ ಈ ದಿನವನ್ನ ಹೆಂಗ ಆಚರಿಸಬೇಕಂತ ಯೋಚನೆ ಮಾಡ್ತಾ ಇದ್ದೆ ನೋಡ.
2: ಹೌದಾ? ನಾವು ವಿಜ್ಞಾನ ಪ್ರದರ್ಶನ ಏರ್ಪಡಿಸಬಹುದು, ವಿದ್ಯಾರ್ಥಿಗಳು ಮತ್ತು ತಮ್ಮ ತಮ್ಮ ಪ್ರೊಜೆಕ್ಟ್ಗಳನ್ನು ತೋರಿಸಬಹುದು ಅದನ್ನು ಮಾಡೋದ್ರಿಂದ.
1: ಓಹೋ, ಹಂಗಾದ್ರೆ ಒಳ್ಳೆ ಆಲೋಚನೆ ನೋಡು. ನಾನು ರೋಬೋಟ್ ಮಾದರಿ ತಯಾರಿಸಿ ಶಾಲೆಯಲ್ಲಿ ಪ್ರದರ್ಶನ ಮಾಡಲಿ ಹಂಗಾದ್ರೆ.
2: ಯಾ, ಅದ್ಭುತ ನೋಡ. ನಾನು ಸೌರಶಕ್ತಿ ಬಗ್ಗೆ ಪ್ರಾಜೆಕ್ಟ್ ಮಾಡ್ತೀನಿ.
1: ಸೌರಶಕ್ತಿಯ ತುಂಬ ಮುಖ್ಯ ನೋಡಪ್ಪ, ಇದು ಪರಿಸರಕ್ಕೆ ಭಾಳ ಸ್ನೇಹಿ ತಂತ್ರಜ್ಞಾನ ಆಗೈತೆ ನೋಡಿದು.
2: ಹೌದು, ಇಂತಹ ತಂತ್ರಜ್ಞಾನಗಳು ಭವಿಷ್ಯದಲ್ಲಿ ಹೆಚ್ಚು ಉಪಯುಕ್ತವಾಗ್ತಾವೆ.
1: ನಮ್ಮ ದೇಶ ಡಿಜಿಟಲ್ ಆಗಕತ್ತೈತೆ ಅಂತೇಳಿ ನನಗೆ ಭಾಳ ಅನ್ಸಾಕತ್ತೈತೆ ನೋಡಿ ಈಗ.
2: ಹೌದು, ಡಿಜಿಟಲ್ ಪೇಮೆಂಟ್, ಆನ್ಲೈನ್ ಸೇವೆಗಳು, ಆಲ್ ಟೆಕ್ನಾಲಜಿ ಬೇಸ್ಡ್ ಅದಾವು.
1: ಅದರಿಂದ ಸಮಯನೂ ಉಳಿತೈತಿ ಮತ್ತು ಕೆಲಸನು ಭಾಳ ಸುಲಭ ಆಕತಿಲ್ಲ.
2: ಹೌದು. ಆದ್ರೆ ಒಂದು ವಿಷಯ, ತಂತ್ರಜ್ಞಾನದ ಮೇಲೆ ಹೆಚ್ಚು ಅವಲಂಬನೆ ಇದ್ರೆ ನಾವು ಆಲಸ್ಯ ಆಗ್ಬೋದು ನೋಡಪ್ಪ.
1: ಸರಿ ಹೇಳಿದ್ದು ನೋಡು, ಅದರಿಂದ ಸಮತೋಲನ ಭಾಳ ಮುಖ್ಯ ಅಲ್ಲ.
2: ಹೌದು, ತಂತ್ರಜ್ಞಾನ ನಮ್ಮ ಸಹಾಯಕ ಆಗಬೇಕು, ಆದ್ರೆ ನಾವು ಅದಕ್ಕೆ ಅಧೀನರಾಗಬಾರ್ದು ನೋಡು.
1: ತುಂಬ ಚೆನ್ನಾಗಿ ಹೇಳಿದ್ದು ನೋಡಪ್ಪ ಈ ಮಾತನಿ.
2: ಇನ್ನೊಂದು ವಿಷಯ, ತಂತ್ರಜ್ಞಾನದಿಂದ ಶಿಕ್ಷಣವೂ ಸುಲಭವಾಗಿದೆ.
1: ಹೌದು, ಆನ್ಲೈನ್ ಕ್ಲಾಸ್ಗಳು, ಈ ಪುಸ್ತಕಗಳು ಮತ್ತು ನಮಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಈ ಆನ್ಲೈನ್ದಿಂದ ತರಿಸ್ಕೋಬೋದಲ್ಲ.
2: ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಬಳಸಬೇಕು ನೋಡಪ್ಪ, ದುರುಪಯೋಗ ಪಡಿಸ್ಕೋಬಾರ್ದು.
1: ನಿನಗೆ ಯಾವ ಕ್ಷೇತ್ರದಾಗ ತಂತ್ರಜ್ಞಾನದಲ್ಲಿ ಆಸಕ್ತಿ ಐತಿ?
2: ನನಗೆ ಸ್ಪೇಸ್ ಸೈನ್ಸ್ದಲ್ಲಿ ಆಸಕ್ತಿ ಐತಿ ನೋಡು.
1: ಅದ್ಭುತ, ಭಾಳ ಸಂತೋಷ ನೋಡು. ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಬೇಕಂತೇಳಿ ಅನ್ಕೊಳತೀನಿ.
2: ಚೆನ್ನಾಗದಪ್ಪ, ನೀವು ವಿಚಾರ ಮಾಡಿದ್ದು ಭಾಳ ಚಲೋ ಅದು. ನಾವು ಇಬ್ಬರೂ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ದೇಶಕ್ಕೆ ಸೇವೆ ಸಲ್ಲಿಸೋಣ.
1: ಖಂಡಿತ, ಭಾಳ ಒಳ್ಳೆಯ ಮಾತು ಹೇಳಿದ್ದಿ, ಹಿಂಗೆ ಮುಂದುವರಿ ನೋಡು.
2: ನಿನಗೆ ಕೊನೆಯ ಒಂದು ಮಾತು ಹೇಳ್ತೀನಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನವು ನಮ್ಮನ್ನು ಪ್ರೇರೇಪಿಸುವ ದಿನ ಆಗ್ಯದ ನೋಡು.
1: ಹೌದು, ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವವನ್ನು ನೆನಪಿಸುವ ದಿನ ಆಗೈತೆ ನೋಡಪ್ಪ ಇದು.
2: ಹಾಗಾದ್ರೆ ನಾವು ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೋಗೋಣ.
1: ಹೋಗೋಣ ಬಾಬಾ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
3: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನೊಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಆತ ಯಾರಿಗೂ ಕೂಡ ಸಹಾಯ ಮಾಡದೆ ಬರೀ ತನ್ನ ದುಡ್ಡಸ್ತಿಕೆಯನ್ನು ಹೇಳಿಕೊಂಡು ತಿರುಗಾಡ್ತಾ ಇದ್ದ. ಅಲ್ಲದೆ ಬೇರೆಯವ್ರು ಮಾಡಿರುವಂತಹ ಸಹಾಯವನ್ನು ಕೂಡ ನಾನೇ ಮಾಡಿದ್ದು ಅಂತನೂ ಕೂಡ ಹೇಳ್ತಾ ಇದ್ದ. ಹಾಗೆ ಈ ಶ್ರೀಮಂತನಿಗೆ ಒಬ್ಬ ಮಧ್ಯಮ ವರ್ಗದ ಗೆಳೆಯನಿದ್ದ. ಅವನ ಹೆಸರು ಮಲ್ಲಣ್ಣ ಅಂತ. ಮಲ್ಲಣ್ಣ ಮಧ್ಯಮ ವರ್ಗದವನಾಗಿದ್ರು ಕೂಡ ತನ್ನ ಕೈಲಾದ ಸಹಾಯವನ್ನು ಆಗಾಗ ಮಾಡ್ತಾ ಇದ್ದ. ಹೀಗೆ ಮಲ್ಲಣ್ಣ ಮಾಡಿರುವಂತಹ ಸಹಾಯವು ಕೂಡ

ನಾನೇನನ್ನ ಸ್ನೇಹಿತನ ಮುಖಾಂತರ ಮಾಡಿಸ್ತಾ ಇದ್ದೀನಿ ಅಂತ ಶ್ರೀಮಂತ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದ. ಆದ್ರೆ ಇದಕ್ಕೆ ಮಲ್ಲಣ್ಣ ಏನು ಅಂದೆ ನಕ್ಕು ಸುಮ್ಮನಾಗ್ಬಿಡ್ತಿದ್ದ. ಹಾಗೆ ಅವರಿಗೆ ಹತ್ತಿರವಿರುವ ಬೆಟ್ಟವೊಂದರಲ್ಲಿ ಉಪಾಸಂತರು ಧ್ಯಾನ ಮಗ್ನರಾಗಿ ಕುಳಿತಿರ್ತಾ ಇದ್ರು. ಒಂದಿನ ಅಕಸ್ಮಾತ್ ಆಗಿ ಆ ಊರಿಗೆ ಸಂತರ ಆಗಮನವಾಗ್ತದೆ. ಆ ಸಂತರು ಬಂದವರೇ ಮೊದಲಿಗೆ ಶ್ರೀಮಂತನ ಮನೆಗೆ ಹೋಗ್ತಾರೆ. ಆಗ ಆ ಶ್ರೀಮಂತನ ಮನೆಯ ಮುಂದೆ ಬಂದು ಏನಾದ್ರೂ ಸಹಾಯ ಮಾಡಿ, ಆದ್ರೆ ನೀವು ಕೊಟ್ಟದ್ದು ನಿಮ್ಗೇನೆ ಅಂತ ಹೇಳ್ತಾನೆ. ಆಗ ಮತ್ತೊಮ್ಮೆ ಏನಾದ್ರೂ ಸಹಾಯ ಮಾಡಿ, ಆದ್ರೆ ನೀವು ಕೊಟ್ಟಿದ್ದು ನಿಮಗೆ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾನೆ. ಆದ್ರೆ ಆ ಶ್ರೀಮಂತ ಆ ಸಂತರಿಗೆ ಏನನ್ನೂ ಹಾಕದೆ ನಾಳೆಗೆ ಬಾ ಅಂತ ಹೇಳಿ ಕಳಿಸ್ತಾನೆ. ಆ ಸಂತ ಮಲ್ಲಣ್ಣನ ಮನೆಗೂ ಬಂದು ಅದೇ ರೀತಿಯಾಗಿ ಕೇಳ್ತಾನೆ, ಏನಾದ್ರೂ ಹಾಕಿ, ನೀವು ಕೊಟ್ಟಿದ್ದು ನಿಮಗೆ ಅಂತ ಹೇಳಿ. ಹೀಗೆ ಆ ಊರಿನಲ್ಲಿರೋ ಪ್ರತಿಯೊಂದು ಮನೆಗೂ ಹೋಗಿ ಆ ಸಂತ ಇದೇ ರೀತಿಯಾಗಿ ಏನಾದ್ರೂ ಸಹಾಯ ಮಾಡಿ, ನೀವು ಕೊಟ್ಟದ್ದು ನಿಮಗೆ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಶ್ರೀಮಂತನ ಮನೆಗೆ ಮತ್ತೆ ಮತ್ತೆ ಬಂದು ಆ ಸಂತ ಮತ್ತೆ ಮತ್ತೆ ಕೇಳ್ತಾನೆ, ಏನಾದ್ರೂ ಕೊಡಿ, ನೀವು ಕೊಟ್ಟಿದ್ದು ನಿಮಗೆ ಅಂತ ಹೇಳ್ತಾನೆ. ಆಗ ಶ್ರೀಮಂತ, ಈ ಊರಿನಲ್ಲಿ ಎಲ್ಲರ ಹತ್ರನೂ ಕೇಳಿ ಏನೇನು ಇಸ್ಕೊಂಡಿದ್ದೀಯಲ್ಲ, ಅದೆಲ್ಲವೂ ಕೂಡ ನಂದೇ. ಅದನ್ನೆಲ್ಲ ಅವ್ರ ಕಡೆಯಿಂದ ಕೊಡಿಸಿದ್ದು ನಾನೇ. ಮತ್ತೆ ಮತ್ತೆ ಹೀಗೆ ಯಾಕೆ ತಲೆ ತಿಂತಾ ಇದ್ದೀಯಾ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅಲ್ಲೇ ಹತ್ತಿರದಲ್ಲಿರೋ ಹರಿದಿರೋ ಬಟ್ಟೆಯನ್ನ ಆ ಸಂತನ ಕಡೆಗೆ ಒಗಿತಾನೆ. ಆದ್ರೆ ಸಂತ ಮಾತ್ರ ಶ್ರೀಮಂತನ ಬಗ್ಗೆ ಏನೂ ಕೋಪ ಮಾಡ್ಕೊಳ್ಳದೆ, ನಾನೊಬ್ಬ ಸಾಧು, ನಿಮ್ಮ ವಸ್ತುಗಳು ನನಗೇಕೆ, ನೀವು ಕೊಟ್ಟದ್ದು ನಿಮಗೆ ಅಂತ ಮತ್ತೆ ಹೇಳಿ ಹೊರಟು ಹೋದ. ಸಂತ ಹೊರಟು ಹೋದ ಕೆಲ ದಿನಗಳ ನಂತರ ಆ ಊರಿನಲ್ಲಿ ಜೋರಾಗಿ ಮಳೆ ಬೀಳುತ್ತದೆ. ಆ ಜೋರಾದ ಮಳೆಗೆ ಜನಗಳೆಲ್ಲ ತಮ್ಮ ವಸತಿಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗ್ಬಿಡ್ತಾರೆ. ಆಗ ಆ ಸಂತ ಮತ್ತೆ ಬಂದು ಅಲ್ಲಿನ ಜನಗಳನ್ನ ತಾನು ವಾಸ ಮಾಡೋ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಶ್ರೀಮಂತ ಹಾಗೂ ಮಲ್ಲಣ್ಣ ಕೂಡ ಆ ಸಂತನ ಜೊತೆಗೆ ಹೋಗ್ತಾರೆ. ಆದ್ರೆ ಆ ಬೆಟ್ಟದಲ್ಲಿ ಮಾತ್ರ ಮಳೆ ಇರೋದೇ ಇಲ್ಲ. ಆ ಸಂತ ಎಲ್ಲಾ ಜನರಿಗೂ ಆಶ್ರಯವನ್ನ ನೀಡ್ತಾನೆ. ಅವನು ಜನರಿಗೆ, ನೀವು ನನಗೆ ಕೊಟ್ಟ ಎಲ್ಲಾ ನಿಮ್ಮ ವಸ್ತುಗಳು ಇಲ್ಲಿನೇ ಇದೆ, ಅವುಗಳನ್ನ ನೀವೇ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ದ. ಜನರು ಅವರವರ ವಸ್ತುಗಳನ್ನ ಆಯ್ದುಕೊಂಡು ಉಪಯೋಗ ಮಾಡಿಕೊಂಡ್ರು. ಆದ್ರೆ ಶ್ರೀಮಂತನಿಗೆ ಮಾತ್ರ ಹರಕಲು ಬಟ್ಟೆ ಸಿಕ್ಬಿಡ್ತು. ಆಗ ಶ್ರೀಮಂತನಿಗೆ ತನ್ನ ಬಗ್ಗೆ ತನಗೆ ನಾಚಿಕೆ ಆಗ್ಬಿಡ್ತು. ಆದ್ರೆ ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡಿದ ಕೈ ಶ್ರೀಮಂತನ ಗೆಳೆಯನಾದ ಮಲ್ಲಣ್ಣನದಾಗಿತ್ತು. ಹೀಗಾಗಿ ಮಲ್ಲಣ್ಣ ಶ್ರೀಮಂತನಿಗೆ ಮತ್ತೊಂದು ತನ್ನಲ್ಲಿರೋ ಹೊದಿಕೆಯನ್ನ ಕೊಡ್ತಾನೆ. ಇದರಿಂದ ಮತ್ತಷ್ಟು ಅವನಿಗೆ ಅವಮಾನವಾಗಿ ಶ್ರೀಮಂತ ತಲೆ ತಗ್ಗಿಸ್ತಾನೆ. ಹೀಗೆ ಒಂದೆರಡು ದಿನಗಳ ನಂತರ ಮಳೆ ನಿಂತ ಮೇಲೆ ಎಲ್ಲರೂ ಸಂತನಿಗೆ ವಂದಿಸಿ ತಮ್ಮ ಊರಿಗೆ ಹೊರಟು ನಿಲ್ತಾರೆ. ಆಗ ಆ ಮಹಾನ್ ಸಂತ ಹೀಗೆ ಹೇಳ್ತಾನೆ, ನಾನು ಹೇಳಿದ್ದೆ ನೀವು ಕೊಟ್ಟದ್ದು ನಿಮ್ಗೆ ಅಂತ. ಆ ಮಾತು ನಿಮ್ಗೆ ಈಗ ಅರ್ಥ ಆಗಿರಬಹುದು. ಭಗವಂತ ನೀವು ಕೊಟ್ಟದ್ದನ್ನ ನಿಮ್ಗೆ ಕೊಡ್ತಾನೆ. ನೀವು ಮಾಡಿದಂತಹ ಸಹಾಯ ನಿಮ್ಮನ್ನ ಕಷ್ಟಕಾಲದಲ್ಲಿ ಖಂಡಿತವಾಗಿ ಕಾಪಾಡ್ತದೆ. ಇದನ್ನ ಅರ್ಥಕೊಂಡು ಬಾಳಿ ಅಂತ ನೋಡಿದು ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಈ ಶ್ರೀಮಂತ ವ್ಯಕ್ತಿ ಅಂದಿನಿಂದ ತನ್ನ ವರ್ತನೆಯನ್ನ ಬದಲಾಯಿಸಿಕೊಂಡು ಎಲ್ಲರಿಗೂ ಉಪಕಾರಿಯಾಗಿ ಬಾಳನ್ನ ನಡೆಸ್ತಾನೆ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಮಾತಾಡಲಿ.
1: ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂದ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್.

0: ಆರ್ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ರೇಷ್ಮಾ ಗಂಡ ಅಭಿಷೇಕ್ ಗೋಲ್ಗೇರಿ ಎಂಬ 27 ವರ್ಷದ ಯುವತಿಯು ದಿನಾಂಕ 4/5/2026

ಕುರಿತು ಪ್ರಕಟಣೆ. ರೇಷ್ಮಾ ಗಂಡ ಅಭಿಷೇಕ್ ಗೋಲ್ಗೇರಿ ಎಂಬ 27 ವರ್ಷದ ಯುವತಿಯು ದಿನಾಂಕ 4/5/2026 ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಅತನೂರ್ ಗ್ರಾಮದಿಂದ ಕಾಣೆಯಾಗಿದ್ದು ಕನ್ನಡ ಭಾಷೆ ಬಲ್ಲವಳಾಗಿದ್ದು ಗೋಧಿ ಮೈಬಣ್ಣ, ಮೈಯಿಂದ ಸಾಧಾರಣ ದುಂಡು ಮುಖ, ಚಪ್ಪಟೆ ಮೂಗು ಹೊಂದಿದ್ದು ಎತ್ತರ 4'8", ಕನ್ನಡ ಭಾಷೆ ಮಾತನಾಡುತ್ತಾಳೆ. ಕಾಣೆಯಾದಾಗ ಕೆಂಪು ಬಣ್ಣದ ನೈಟಿ ಧರಿಸಿದ್ದಾಳೆ. ಈ ಯುವತಿಯ ಕುರಿತು ಸುಳಿವು ಏನಾದರೂ ಸಿಕ್ಕಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ಆಲ್ಮೇಲ್ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಹೆಚ್ಚಿನ ಮಾಹಿತಿಗಾಗಿ ಕಂಟ್ರೋಲ್ ರೂಮ್ ಸಂಖ್ಯೆ 9080820200 ಈ ಸಂಖ್ಯೆಗೆ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು ಸರಿಯಾಗಿ 6:40. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಚೈತ್ರ,
6: ಏನತ್ತೆ?
5: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
6: ಅಂದ್ರೆ?
5: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
6: ಮತ್ತೆ ವ್ಯವಹಾರ?
5: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
6: ಓ,
5: ಅಂದ್ರೆ UPI ಇಂದ?
6: ಹೌದಾ?
5: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
6: ಅದೇನತ್ತೆ?
5: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
6: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡ 1.5 ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು 2 ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ 1 ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ.

0: ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೋ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು

0: ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
4: ಬಜೆಟ್ ಮಾಡಿ ಆಯ್ತಾ?
3: ಹಾ, 5,000 ಉಳಿತು.
4: ಹೊಸ ಸೀರೆ ತಗೊಳ್ಳ?
3: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು.
4: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ
4: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಆಕಾಶವಾಣಿ ವಿಜಯಪುರ, ಸಮಯ 6:51. ಇನ್ನೀಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಹೆರಕಲ್ ಗ್ರಾಮದ ಮಳಿಸ್ವಾಮಿ ಭಜನಾ ಮಂಡಳಿಯವರಿಂದ ಭಜನೆ ಪದಗಳು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
6: ಅಪರಿಚಿತ ಆಪ್ ನಿಂದ ಬಚಾವಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಅಬಾಬಾಬಾಬಾಬಾಬ, ಏನ್ ರಣಬಿಸಲಪ್ಪ ಇದು? ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
9: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗು ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
8: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
9: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
8: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತಿ.
9: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
8: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ, ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
9: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ, ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
8: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
9: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
8: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
9: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
8: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

0: ಈಗ ಕೇಳಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರೊಂದಿಗೆ ಸಂದರ್ಶನ.
1: ಮಣ್ಣಿನ ಮಗ.

0: ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ಧ ಚಾಂದಕವಟೆ.
1: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಇಂದು ಒಬ್ಬರು ವಿಶೇಷ ವ್ಯಕ್ತಿಗಳು ಇದ್ದಾರೆ ನಮ್ಮ ಜೊತೆಗೆ, ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅಂತ. ಇವರು ವಿಜಯಪುರ ನಗರದವರು. ನಗರದ ಹೊಂದಿಕೊಂಡಂತೆ ಅವರು ಹೊಲ ಅದ ಮತ್ತು ತೋಟ ಮಾಡಿದ್ದಾರೆ. ಇವರು ಒಂದು ವಿಶೇಷ ವ್ಯಕ್ತಿತ್ವ ಅಂದ್ರೆ ಕೃಷಿಯೊಳಗೆ ಇವರು ತಾವು ಆನಂದವನ್ನು ಕಂಡುಕೊಂಡು ಕೃಷಿಯೊಳಗೆ ನಾನಾ ಥರದ ಕೃಷಿಗಳನ್ನು ಇವರು ಮಾಡ್ತಾಯಿದ್ದಾರೆ. ಅಂದರೆ IFS ಅಂತ ಏನು ಹೇಳ್ತೀವಲ್ಲ ನಾವು, ಇಂಟಿಗ್ರೇಟೆಡ್ ಫಾರ್ಮ್ ಸಿಸ್ಟಮ್ ಅಂತೇಳಿ, ಅಂದರೆ ಸಮಗ್ರ ಕೃಷಿಯನ್ನು ಇವರು ಮಾಡ್ತಾಯಿದ್ದಾರೆ. ಇವರನ್ನು ಮಾತಾಡಿಸೋಣ, ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತು ಜೊತೆಗೆ ಇವರೊಂದಿಗೆ ಇವರು ಮಗನಾದ ಅನಿಲ್ ಸಾಳುಂಕೆ ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ನಾ ತುಂಬ ಹೃದಯದಿಂದ ಎಲ್ಲ ರೇಡಿಯೋ ಕೇಂದ್ರಗಳಿಗೆ ದೊಡ್ಡ ನಮಸ್ಕಾರಗಳು.
1: ಅನಿಲ್ ಸಾಳುಂಕೆ ಅವರೇ, ತಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ.
3: ಧನ್ಯವಾದಗಳು.
1: ಈಗ ರೀ, ತಾವು ಏನು ನೈಸರ್ಗಿಕ ಕೃಷಿ ಮಾಡ್ತೀರಿ, ಅರಣ್ಯ ಕೃಷಿ ಮಾಡ್ತೀನಿ, ಒಟ್ಟು ಸಮಗ್ರವಾಗಿ ಮಾಡ್ತೀನಿ ಅಂತಂದ್ರಿ, ಈ ಕೃಷಿ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ?
2: ನಾನು 20 ವರ್ಷದಿಂದ ನಾ ಈ ಕೃಷಿ ಮಾಡ್ತೇನೆ ರೀ. ನಾನು ಮೊದಲ ಬಡವ ರೈತನ ಮಗಳ್ರಿ. ನನ್ನ ತವ್ರ ಮನೆ ಹಿಟ್ನಳ್ಳಿ ರೀ, ಗಂಡನ ಮನೆ ಪರ್ತಾರಟ್ಟೆ ರೀ. ನಾವು ಇಲ್ಲಿ ಬಿಜಾಪುರಕ್ಕೆ ನೌಕರಿ ಬಂದು ಇಲ್ಲಿ ಜಾಗ ತೊಗೊಂಡು ಭೂಮಿ ಹಿಡಿದು ಇದನ್ನೆಲ್ಲ ಸಾಧನೆ ನಾವು ಮಾಡ್ಕೋತು ನಾ ಬಂದೀನಿ ರೀ. ಆದರೆ ನನಗೆ ಮೊದಲು ಹಿಡಿದು ನಾ ಹುಟ್ಟಿದ ಮಗಳು ಹಿಡಿದು ನಾ ರೈತನ ಮಗಳು, ನಾ ರೈತ ತೋಟದೊಳಗೆ ಹೊಲದಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಮಾಡೋದು. ನನಗೆ ಮನ್ಯಾಗ ಕುಂಡ್ರೋದಾಗಂಗಿಲ್ಲ, ನನ್ನ ತೋಟದೊಳಗೆ ಕೆಲಸ ಮಾಡಿದರೆ ನನಗೆ ಜೀವ ಸಮಾಧಾನ. ಹಂಗಂದು ನಾ ತೋಟದೊಳಗೆ ಮಣ್ಣಿನಕಿತ ಮಣ್ಣಾಗಿ ಭೂಮಿ ಬಣ್ಣ ನಾ ತೊಗೊಂದೇನಿ ರೀ. ನನ್ನ ಬಣ್ಣ ಭೂಮಿ ಕೊಟ್ಟೀನಿ, ಕೊಟ್ಟು ಅದರಂತೆ ನಾನು 4 ಎಕರೆ ಹೊಲ ತೊಗೊಂದೇವು ರೀ. ಅತಾಲಟ್ಟಿ ರೋಡಿಗೆ ನನ್ನ ಹೊಲ ಐತೆ ರೀ. ಅಲ್ಲಿ 100 ತೆಂಗಿನ ಗಿಡ ಹಚ್ಚೀನಿ ರೀ, ಪೇರು ಗಿಡ ಹಚ್ಚೀನಿ ರೀ, ದಾಳಂಬ್ರಿ ಹಚ್ಚೀನಿ ರೀ, ಚಿಕ್ಕು ಗಿಡ ಹಚ್ಚೀನಿ ರೀ, ರೇಷ್ಮೆ 2 ಎಕರೆ ಮಾಡೀನಿ ರೀ, ಅಡಿಕೆ ಗಿಡ ಹಚ್ಚೀನಿ ರೀ, ಬಾಳೆ ಗಿಡ ಹಚ್ಚೀನಿ ರೀ, ಚಿಕ್ಕುಕಾಯಿ ಗಿಡ ಹಚ್ಚೀನಿ ರೀ, ಚಿತಾಪುಳ ಗಿಡ ಹಚ್ಚೀನಿ ರೀ, ಮಾಯಿನ ಗಿಡ ಹಚ್ಚೀನಿ ರೀ, ಮಸಾಲೆ ಗಿಡ ಹಚ್ಚೀನಿ ರೀ, ಮೆಣಸ ಹಚ್ಚೀನಿ ರೀ, ಮತ್ತು ಲವಂಗದ್ದು ಹಚ್ಚೀನಿ ರೀ ಸ್ವಲ್ಪ ಸ್ವಲ್ಪ, ಗೋಡಂಬಿಯೂ ಒಂದು ಸ್ವಲ್ಪ ಹಚ್ಚೀನಿ ರೀ. ನಮ್ಮ ಭೂಮಿಗೆ, ನಮ್ಮ ಬಿಜಾಪುರ ಭೂಮಿಗೆ ಬರ್ತೈತೋ ಇಲ್ಲೋ ಅಂದು ಸ್ವಲ್ಪ ಮಾಹಿತಿ ತೊಗೊಳಕ್ಕೆ ಹಚ್ಚೀನಿ ರೀ. ಮತ್ತು 4 ಎಮ್ಮೆ ಮಾಡೀನಿ ರೀ, ಆಕಳ ಮಾಡೀನಿ ರೀ, ಆಡುಗಳು ಅದಾವೆ ರೀ, ಮತ್ತು 70 ಕೋಳಿ ಅದಾವೆ ರೀ, ಜವಾರಿ ಕೋಳಿ ಅದಾವೆ ರೀ. ಮತ್ತು ಎಲ್ಲ ಥರದಿಂದ ಒಂದ್ರಾಗಿಲ್ಲ, ಒಂದು ನುಕ್ಸಾನ ಆದರೂ ನನಗೆ ಒಂದು ಕೊಟ್ಟೈತೆ ರೀ ಬೆಲೆ. ರೈತರು ತೋಟ ಹೊಲ ಮನೆ ಭೂಮಿ ಅನ್ನೋದು ಭಾಳ ಅಂದ್ರೆ ಭಾಳ ಇದು ಐತೆ ರೀ. ಈಗ ರೈತರ ಬೆಲೆ ಇದ್ದಷ್ಟು ಎಂಥ ದೊಡ್ಡ ಆಫೀಸರ್ ಅದಾರಂದರೂ ಅದಕ್ಕೆ ಬೆಲೆ ಇಲ್ಲರಿ. ಭೂಮಿ ತಾಯಿ ಅಂಥದು ರೈತರಂಥ ಬೆಲೆ ಯಾರಿಗೆ ಇಲ್ಲರಿ. ಹಂಗಂತೇಳಿ ನಾ ತಿಳ್ಕೊಂಡ್ರಿ, ನಾವು ಯಾವುದೂ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲರಿ. ನಾವು ಎರೆಹುಳದ ಗೊಬ್ಬರ, ಹೆಂಡಿ ಗೊಬ್ಬರ, ಕುರಿ ಹಿಕ್ಕಿ, ಅವಕ್ಕೆಲ್ಲ ಬಡ್ಡಿಗೆ ಕಸ ತೆಗೆದು ಅವಕ್ಕೆ ವ್ಯವಸ್ಥೆ ಮಾಡೋದು, ಅವಕ್ಕೆ ನೀರು ಬಿಡೋದು, ಅದಕ್ಕೆ ಮಗನ ಹೆಂಗೆ ಜೋಪಾನ ಮಾಡ್ತೀನಿ ಅದರಂತೆ ಎಲ್ಲ ಗಿಡಗಳನ್ನು ನಾನು ಮರಗಳನ್ನು ಎಲ್ಲನೂ ನಾನು ಸಾಕೀನಿ ರೀ. ಹೀಗಾಗಿ ಎಲ್ಲೆಲ್ಲಿ ಅವ್ರು ಬಂದು ನನ್ನ ತೋಟ ನೋಡ್ತಾರೆ ರೀ, ಬರ್ತಾರೆ ರೀ, ನೋಡ್ತಾರೆ, ಮತ್ತು ಎಷ್ಟು ಚಂದ ಮಾಡಿರಿ ಅಯ್ಯ ಅಂತಾರೆ ರೀ, ಮತ್ತು ಇದು ಕೂತು ಊಟ ಮಾಡೋಕ್ಕೆ ಚಲೋ ಐತೆ ಅಂತಾರೆ ರೀ. ಸಾಗೋಣಿ ಹೆಚ್ಚೀನಿ ರೀ, ಮಾಗಣಿ ಹೆಚ್ಚೀನಿ ರೀ, ಶ್ರೀಗಂಧ ಗಿಡ ಹಚ್ಚೀನಿ ರೀ. ಮತ್ತು ಎಲ್ಲರೂ 4 ಮಂದಿ ಬಂದವ್ರಿ, ಕುಂತು ಊಟ ಮಾಡ್ಲಾಕ್ಕೆ ಎಲ್ಲ ಆರಾಮ್ ಸಿರಿ ಗಿಡದ ಬಡ್ಡಿಯಾಗೆಲ್ಲ ಸೂಕಿ ಮಾಡಿ ಕೊಟ್ಟೀನಿ ರೀ. ಅವ್ರಿಗೆಲ್ಲರಿಗೆ ಕೂತು ಊಟ ಮಾಡಿರಿ, ಆಟ ಆಡ್ರಿ, ಮತ್ತು ಸಣ್ಣ ಮಕ್ಕಳಿಗೆ ಈಸ್ ಕಲಿಸ್ಬೇಕತ್ ನನ್ನ ಆಸೆ ರೀ. ಬರೀ ನಾವೇ ಎಷ್ಟು ಕಲ್ತರು, ನಾ ಮೊದಲು ಎಲ್ಲ ಕಲ್ತೀನಿ ರೀ ಈಸ. ಈಗ ನನ್ನ ಮೊಮ್ಮಕ್ಕಳು, ಕಡ್ಯಾಕಿನ ಮಕ್ಕಳು ಎಲ್ಲನೂ ಕಲೀಲಿ, ನನ್ನದಿಂದ ಅಷ್ಟೂ ಕಲೀಲಿ ಅಂದು ಒಂದು ಸಿಮಿ ಪೂಲ್ ಮಾಡೀನಿ ರೀ. ಹೆಣ್ಮಕ್ಳು ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ, ಮತ್ತು ಈಸ್ ಬರಲಾರ್ದವ್ರು ದೊಡ್ಡವರು ಬರ್ತಾರೆ, ದೊಡ್ಡ ದೊಡ್ಡ ಆಫೀಸರು, ಪೊಲೀಸರು ಎಲ್ಲರೂ ಈಶಾಡ್ಲಾಕೆ ಎಲ್ಲರೂ ಬರ್ತಾರೆ.
1: ಈಗ ಹೇಳಿದ್ರೆ ನೀವು

0: ಮಾತಾಡ್ತಾ ಮಾತಾಡ್ತಾ ನಾವು ನೌಕರಿ ಮಾಡ್ಕೊಂತ ಬಿಜಾಪುರಕ್ಕೆ ಬಂದ್ವಿ ಅಂತೇಳಿ, ಮತ್ ನೌಕರಿ ಮಾಡ್ತಿರೋರು ನೀವು ಒಕ್ಕಲ್ತನದ ಕಡೆಗೆ ಹೆಂಗ್ ಒಲ್ಲದ್ರಿ
1: ಅಂದ್ರೆ? ನನ್ನ ತವ್ರ ಮನೆಯೊಳಗೆ ನಾ ಒಕ್ಕಲ್ತನೇ ಮಾಡಿನಲ್ರಿ ಸರ್.
0: ನೌಕರಿ ಮಾಡೋರು ಯಾರು?
1: ನಾನು ಮನೆಯವ್ರು ನೌಕರಿ ಮಾಡಿ.
0: ನಿಮ್ಮ ಮನೆಯವ್ರು ನೌಕರಿ ಮಾಡ್ತಿದ್ರು, ನೀವು ಒಕ್ಕಲ್ತನ?
1: ಒಕ್ಕಲ್ತನ ಮಾಡ್ತಿದ್ದೀನಿ.
0: ಮತ್ ನೀವು ಒಬ್ಬರೇ ಮಾಡಿದ್ರಿ ಇಷ್ಟೆಲ್ಲ ಸಾಧನೆ?
1: ಹ್ಞೂ ರೀ, ನಾ ಒಬ್ಬರೇ ಮಾಡೀನಿ. ಎಲ್ಲ ಮಕ್ಕಳನ್ನ ನಾನು ಚಂದ್ರಿಗೆ ಎರಡು ಮಕ್ಕಳನ್ನ ಸೆಕೆಂಡ್ ಇರ್ತನ ಸಾಲಿಗೆ ಅಲ್ಲೇ ಇಟ್ಬಿಟ್ಟೀನಿ ರೀ. ನಾವು ಇಲ್ಲಿ ಬೇಳೆ ಬೇಡ ಅಂತೇಳಿ ಅಲ್ಲೇ ಎಲ್ಲ ನಾನು ಕಷ್ಟ ಮಾಡ್ಕೊಂಡು ನಾವು ರೊಕ್ಕ ನೀಗ್ಲಿಕ್ಕೆ ಅಂದರು ನಾ ದುಡಿದು ಮಕ್ಕಳಿಗೆ ಕೊಟ್ಟು ನಾ ಸಾಲಿ ಕಲಿಸಿದ್ದೀನಿ ರೀ ಎರಡು ಮಕ್ಕಳನ್ನ. ಆ ಎರಡೂ ಮಕ್ಕಳು ಸೆಕೆಂಡ್ ಇಯರ್ ಸಾಲಿ ಮುಗಿಸಿ ಬಂದ ಕೂಡಲೇ ಗೌರ್ಮೆಂಟ್ ನೌಕರಿ ಇಬ್ಬರಿಗೆ ಒಂದೇ ದಿನ ನನ್ನ ಮಕ್ಕಳಿಗೆ ಇಬ್ಬರಿಗೆ ಅಪಾಯಿಂಟ್ಮೆಂಟ್ ಆದ್ರಿ. ಕೆ ಬಿ ಒಳಗೆ ಒಂದೇ ದಿವಸ ಡ್ಯೂಟಿಗೆ ಜಾಯ್ನ್ ಆದ್ರಿ. ಆದರೂ ನನ್ನ ಮಕ್ಕಳು ಎಲ್ಲ ಥರದಿಂದ ನಾ ಏನು ಮಾಡಾಕತ್ತರು ನನಗೊಂದು ತ್ರಾಸ ಆದ್ರೂ ಮಕ್ಕಳು ಹೆಂಡಿ ತೆಗಿತಾರೆ ರೀ, ಎಮ್ಮಿ ಹೆಂಡ್ತಾರೆ. ಒಂದು ದಿವಸ ಆರಾಮ್ ತೆಪ್ಪಿದ್ರು ನನ್ನ ಮಕ್ಕಳೂ ಮಾಡ್ತಾರೆ ಮನೆಯೊಳಗೆ. ಆದ್ರೆ ಈಗ 4 ವರ್ಷ 5 ವರ್ಷನೂ ನನ್ನ ಮೊಮ್ಮಕ್ಕಳು ಅದಾವ್ರಿ, 5 ಮಂದಿ. ಒಬ್ಬ ದೊಡ್ಡ ಮಗನಿಗೆ 3 ಮಂದಿ ಗಂಡಸು ಮಕ್ಕಳು ಅದಾರಿ, ಸಣ್ಣ ಮಗನಿಗೆ ಒಂದು ಹೆಣ್ಣು ಒಂದು ಗಂಡ ಐತೆ ರೀ. ಆ ಮೊಮ್ಮಕ್ಕಳು ಈಗ 5 ವರ್ಷಿನ ಮೊಮ್ಮಕ್ಕಳು ಈಗಿನ ವಾತಾವರಣ ನೋಡ್ಬೇಕಾದ್ರಿ ಸರ್, ಹೆಣಕಾಸು ಮಾಡ್ತಾರ್ರಿ, ಕಣಕಿ ಕೊರಿತಾರ್ರಿ, ದನಗಳಿಗೆ ಮೇವು ಹಾಕ್ತಾರ್ರಿ, ಸಾಲಿಗೆ ಹೋಗಿ ಬಂದು ಆಯಿಗೆ ತ್ರಾಸ ಆಕೈತೆ ಅಂತೇಳಿ ಎಲ್ಲನೂ ಆಯಿ ಕೂಡ ಒಟ್ಟು ನನ್ನ ಮೊಮ್ಮಕ್ಕಳು ತೋಟದ ಎಲ್ಲನೂ ಅಷ್ಟು ಚಂದ ಮಾಡ್ತಾರ್ರಿ. ಬಂದವರೆಲ್ಲ ನೋಡಿ ಖುಷಿಪಟ್ಟು, ಆದ್ರೆ ನಮ್ಮ ನಡವಳಿ ಹೆಂಗೆ, ನಿಮ್ಮ ಪದ್ಧತಿ ಹೆಂಗೆ, ಮಕ್ಕಳಿಗೆ ಹೆಂಗೆ ಕಲಿಸಿರಿ ನೀವು, ಮೊಮ್ಮಕ್ಕಳಿಗೆ ಮೊದಲು ಮಾಡಿ ಇಂಥದ್ದು ಕಲಿಸಿರಿ ಅಂತೇಳಿ ನನಗೆ ಭಾಳ ಶಬ್ಬಾಶ್ ಕೊಟ್ಟು ಹೋಗ್ತಾರೆ ಬಂದವರು.
0: ಈಗ ಕೃಷಿ ಸಂಸ್ಕೃತಿ ಇದು ಅಂದ್ರೆ ಅಗ್ರಿಕಲ್ಚರ್ ಅಂತೀವಿ, ಅಗ್ರಿಕಲ್ಚರ್ದೊಳಗೆ ಕಲ್ಚರ್ ಐತಿ ಅಂದ್ರೆ ಸಂಸ್ಕೃತಿ ಬಿಟ್ಟು ಕೃಷಿ ಇಲ್ಲ ಅಂದ್ರೆ ತಾವು ಮಕ್ಕಳಿಗೆ ಏನ್ ಬೆಳೆಸ್ತಾ ಇದ್ದೀರಿ, ಮೊಮ್ಮಕ್ಕಳಿಗೆ ಏನ್ ಬೆಳೆಸ್ತಾ ಇದ್ದೀರಿ, ಕೃಷಿ ಸಂಸ್ಕೃತಿಯೊಂದಿಗೆ ತಾವು ಬೆಳೆಸ್ತಾ ಇದ್ದೀರಿ. ಈಗ ಇಷ್ಟೆಲ್ಲ ಮಾಡ್ಬೇಕು, ಈಗ ಬಹಳ ಮಂದಿ ಏನ್ ಮಾಡ್ತಾರ, ರೈತರು ಒಂದೇ ತರದ ಕೃಷಿಯನ್ನು ಮಾಡ್ತಾರ. ನಾವು ತೊಗರಿ ಹಾಕಿದೀವಿ ಅಂದ್ರೆ ಎಲ್ಲಾ ತೊಗರಿನೇ ಹಾಕುದು, ಅಥವಾ ಬಾಳೆ ಬೆಳಿತೀವಿ ಅಂದ್ರೆ ಬಾಳೆನೇ ಬೆಳೆಯುವುದು, ಅಥವಾ ಕಬ್ಬು ಬೆಳೆಯೋದು ಅನುಕೂಲ ಅದಂದ್ರೆ ಕಬ್ಬು ಒಂದೇ ಬೆಳೆಯುವುದು, ಹಿಂಗ್ ಮಾಡ್ತಾರ. ನೀವು ಅರಣ್ಯ ಕೃಷಿ ಮಾಡಿನ ಅಂತೀರಿ, ಪ್ರಾಣಿಗಳನ್ನು ಅಂದ್ರೆ ದನಗಳನ್ನು ಸಾಕಿರಿ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಮತ್ತು ಕೋಳಿ ಸಾಕಾಣಿಕೆ ಅದ, ರೇಷ್ಮೆ ಅದ ಅಂತೀರಿ, ಇಷ್ಟೆಲ್ಲನೂ ಮಾಡಬೇಕು ಒಂದೇ ಮಾಡಬಾರ್ದು ಅಂತ ನಿಮಗೆ ಹೆಂಗೆ ವಿಚಾರ ಬರ್ತಿದೆ
1: ಅಂದರೆ ಸರ್? ಒಂದೇ ನಾವು ಹಾಕಿದೇವು ಅಂದ್ರೆ ಅದ್ರ ಒಳಗೆ ಒಂದು ಲಾಸ್ ಆಯ್ತಂದ್ರೆ ಮತ್ತೆ ನಾವು ವರಸ್ತನ ಮಳಿರಾಜ ನೋಡ್ಕೋತ ನಾವು ಕೂಡಬೇಕಾಕತ್ರಿ. ಇದು ಎಲ್ಲದರೊಳಗೆ ಅದ್ರ ಒಳಗೆ ಒಂದು ಲಾಸ್ ಆದ್ರೂ ಮತ್ತೆ ಇನ್ನೊಂದರೆ ನನಗೆ ಫಲ ಕೊಡ್ತೈತಿ ಅನ್ನೋ ಆಶಯಕ್ಕಾಗಿ ನಾ ಇದನ್ನೆಲ್ಲ ಮಾಡೀನಿ ರೀ. ಈಗ ತೊಗರಿ ಒಂದೇ ಹಾಕಿದೆ, ಮೆಕ್ಕೆಜೋಳ ಒಂದೇ ಹಾಕಿದೆ, ಲಾಸ್ ಆಯ್ತಂದ್ರೆ ರೀ ಅಲ್ಲಿಂದ ಏನು ಹಾಕೋದ್ರಿ ಸರ್? ಮತ್ತು ಇದು ಎಲ್ಲ ಥರದಿಂದ ಆದ್ರೂ ನನಗೆ ಒಂದು ಎಮ್ಮೆ ಹಿಂಡಿದ್ರೇ 4 ರೂಪಾಯಿ ಬರ್ತೈತಿ ಅನ್ನೋ ಆಸೆ ಐತಿ, ತತ್ತಿ 4 ಮಾರಿದ್ರೇ ನನಗೆ 4 ರೂಪಾಯಿ ಬರ್ತೈತಿ ಆಸೆ ಐತಿ ರೀ. ಮತ್ತು ಬೆಳೆ ಒಳಗೆ ಎಲ್ಲ ಥರನೂ ಹಾಕಿ ಒಂದೇನ ಹಾಕಿಕ್ಕೆ ಒಂದೇನ ಲಾಸ್ ಆಯಿತು ಅಂದರೆ ಮತ್ತೆ ಲಾಸ್ ಅಂತೇನ ವರಸ್ತನ ಮಳಿರಾಜನ ನೋಡ್ಕೋತ ಕುಂಡಿರ್ಬೇಕಾಗತ್ತೆ ರೀ. ಹಿಂಗಂದು ನಾ ಇದನ್ನು ಮಾಡೇಬೇಕಂದು ನಾನು ಯಾವುದೇ ಹಣ್ಣು ಹಂಪಲೂ ನಾನು ಮಾರಂಗಿಲ್ಲ ರೀ. ನನಗೆ ದೇವ್ರ ಕನಸಿನಾಗ ಬಂದು ವರ ಕೊಟ್ಟಂಗೆ ನನಗೆ ಮನಸ್ಸಿಗೆ ಐತೆ ರೀ. ಎಲ್ಲ ಪಕ್ಷಿಗಳಿಗೆ ನನ್ನ ಹಣ್ಣು ಹಂಪಲ ನನ್ನ ಪಕ್ಷಿಗಳಿಗೆ ರೀ, ನಾವು ಯಾವೂ ಮಾರಂಗಿಲ್ಲ. ಯಾರು ನಿಮ್ಮಂಥವ್ರು ಬಂದವರು ತಿಂತಾರೆ ಹರ್ಕೋತಾರೆ ಎಷ್ಟು ಚಂದಾಗ್ಯಾವ ಅಂತಾರೆ, ಆಯ್ತು ರೀ. ಇದೇ ಲಾಭ ನನಗೆ ರಗಡಿಗೆ ದೇವ್ರು ಕೊಟ್ಟಾನ, ಇನ್ನು ಆ ಲಾಭ ನನಗೆ ಬ್ಯಾಡ ಅಂತ ಹೇಳ್ತೀನಿ. ನನ್ನ ಪ್ರಾಣಿ ಎಲ್ಲ ಪಕ್ಷಿಗಳಿಗೆ ನನ್ನ ಹಣ್ಣ ಹಂಪಲ ನನ್ನ ಪಕ್ಷಿಗೆ ಬಿಟ್ಟೀನಿ ರೀ. ನಾನು
0: ಮತ್ತೆ ಉತ್ಪನ್ನ ಎದುರಾಗ ತಾವು ಮಾಡ್ಕೊಳ್ತೀರಿ?
1: ಉತ್ಪನ್ನ ರೀ ತತ್ತಿ ಒಳಗೆ ಐತ್ರಿ, ಹಾಲಿನೊಳಗೆ ಐತ್ರಿ, ಮತ್ತು ಎರಿಹುಳದ ಗೊಬ್ಬರ ಮಾರ್ತೀನಿ ರೀ, ಮತ್ತು ಮೆಕ್ಕೆಜೋಳ ಅದು ಹಾಕಿ ಸ್ವಲ್ಪ ದನಗಳಿಗೆ ಮೇವು ಮಾಡ್ಕೋತೀನಿ ರೀ, ಮತ್ತು ಅದನ್ನು ಹಸಿದೆ ಕೊಯ್ದು ಮದು ಕಟ್ರದಾಗ ಹಾಕಿ ಅದಕ್ಕೆ ಬೆಲ್ಲದ ನೀರ ಉಪ್ಪಿನ ನೀರ ಹೊಡೆದು ಚೀಲ ತುಂಬಿ ಹೋಗೋದು, ಅದನ್ನು ಮಾಡಿನೂ ನಾನು ದನಗಳಿಗೆ ಇಟ್ಕೋತೀನಿ ರೀ. 100 ತೆಂಗಿನ ಗಿಡ ಅದಾವೆ ರೀ, ನನಗೆ ತೆಂಗಿನಕಾಯಿ ಲಾಭ ಐತೆ ರೀ, ತೆಂಗಿನಕಾಯಿ ಮಾರ್ತೀನಿ ರೀ, ತೆಂಗಿನಕಾಯಿ ಲಾಭ ಐತೆ ರೀ. ಮತ್ತು ನನಗೆ ಈ ವರ್ಷ ಸೀಮೆ ಪೋಲ್ ಮಾಡೀನಿ ರೀ, ನನಗೆ ಬೆಟ್ಟದಟ್ಟ ಬೆಲೆ ನನಗೆ ಬಂದೈತೆ ರೀ. ನನಗೆ ಬೆಟ್ಟದಟ್ಟ ದೇವರ ಭೂಮಿ ತಾಯಿ ನನಗೆ ಅಷ್ಟು ಕೊಟ್ಟಾರ ರೀ. ನನಗೆ ಯಾವುದ್ರದಿಂದ ಯಾವುದು ಒಂದು ಲಾಭ ಬಂದರೂ ಸಾಕು ರೀ ಜೀವನಕ್ಕೆ. ಎಲ್ಲ ಲಾಭ ಬತ್ತು ಅಂದ್ರೆ ಮನೆಯೊಳಗೆ ಹಿಡಿಸಂಗಿಲ್ಲ, ನನಗೆ ಒಂದು ಲಾಭ ಲುಕ್ಸಾನ್ ಆಗಲಿ ಒಂದು ಲಾಭ ಬರಲಿ.
0: ಇನ್ನೂ ಅಂದ್ರೆ ಈಗ ನೀವು ಹೇಳ್ತಕ್ಕಂಥ ಹೊಲ ಏನದಲ್ಲ ಪೂರ್ತಿ ಪ್ರಮಾಣದ ಮಡ್ಡಿ ಒಂದು ಪ್ರದೇಶದೊಳಗೆ ಅದ ಅದು
1: ಅದರಿ ಸರ್.
0: ಈ ನೀರಿಂದು ಸಮಸ್ಯೆ ಭಾಳ ಹೇಳ್ತಾರೆ, ತಾವು ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡು?
1: ನಾನು 3 ಬೋರ್ ಅದಾವ್ರಿ, 3 ಬೋರ್ ಅದಾವ್ರಿ. 3 ಬೋರ್ ಇದ್ರೂ ಬ್ಯಾಸ್ಗಿ ಒಳಗೆ ಆಜುಬಾಜು ತೋಟದವರು ಎಲ್ಲರೂ ಬೋರ್ ಬಂದಾದವ್ರಿ ಸರ್. ನನ್ನ ಪಕ್ಷಿ ಪುಣ್ಯದಿಂದ ನನ್ನ ಬೋರ್ ಯಾವುದೂ ನೀರು ಕಮ್ಮಿ ಆಗಿಲ್ರಿ, ನನಗೆ ಸಾಕಷ್ಟು ನೀರು ನನಗೆ ಕೊಟ್ಟೈತಿ. ಯಾರು ಬಂದವರು ನೆರೆಯು ತೋಟದವರು ಅವ್ರಿಗೆ ಪಕ್ಷಿದೇ ಪುಣ್ಯ ಐತಿ, ಅವ್ರು ನೀರೇ ಕಟ್ಟಾಗಿಲ್ಲ, ಸಾಳಂಕಿಯವ್ರು ನೀರೇ ಬಂದಾಗಿಲ್ಲ, ಗಿಡ ಎಲ್ಲ ತೋಟ ಎಲ್ಲ ಹಸಿರು ಗಾರ ಕಾಣ್ತೈತಿ ಅಂತೇಳಿ ನನಗೆ ಖುಷಿ ಪಟ್ಟಾರಿ.
0: ಮತ್ತು ಮಳೆ ನೀರು ಹಿಂಗ್ಸು ಕೆಲಸ ಅದೇನಾರ
1: ಮಳೆ ನೀರು ಬೋರಿನ ಬಲ್ಯಕ್ಕೆ ಒಂದಿಟ್ಟು ದೇಶಿ ಬೆಲೆ ತೆಗ್ಗು ತೆಗಿಸಿ ಹೋದ ನೀರ ನಾನು ಹೊಲ್ದಾಗಳಗೇನು ಹೋದ ನೀರ ಅದರ ಒಳಗೆ ನಿಂದ್ರಂಗ ಸ್ವಲ್ಪ ವ್ಯವಸ್ಥೆ ಸ್ವಲ್ಪಿನ ಮಟ್ಟಿಗೆ ವ್ಯವಸ್ಥೆ
0: ಮಾಡಿ. ಅದರಿಂದ ಏನಾರ ವ್ಯತ್ಯಾಸ ಅನಿಸಿದ್ರೆ

0: ಮತ್ತ ಅದು ನೀರೇ ಕಮ್ಮಿ ಆಗಿಲ್ಲ ರೀ ಸರ್, ನೀರೇ ಕಮ್ಮಿ ಆಗಿಲ್ಲ,
1: ಅದರಿಂದ ಹಂಗಾಗಿ ಅದ ಅಂತೀರಿ ಏನು?
0: ಅದರದ್ದು ಅಂತ ತಿಳ್ಕೊಬೇಕು ರೀ, ಪಕ್ಷಿದಂತ ತಿಳ್ಕೊಬಾರ್ದು, ಏನು ನಾವು ಮಾಡಿದ ಪುಣ್ಯ ಅಂತ ತಿಳ್ಕೊಬೋದು, ಯಾವುದೇ ಒಟ್ಟು ತಿಳ್ಕೊಬೋದು, ಆದರೆ ನೀರು ಬಂದಾಗಿಲ್ಲ ರೀ. ಕೆಲವೊಂದು ಮಂದಿ ಭೂಮಿ ತಾಯಿಗೆ ದುಡಿಲಾರಿ, ನಮಗೆ ಭೂಮಿ ತಾಯಿ ಕೊಡಲಿಲ್ಲ, ಭೂಮಿ ತಾಯಿ ಕೊಡಲಿಲ್ಲ ಅನ್ನೋ ಜನನೂ ಅದಾರ ರೀ. ಮತ್ತು ಭೂಮಿ ತಾಯಿಗೆ ನಾವು ದುಡಿದು ಅದನ್ನು ಜೋಪಾನ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಸರಕಾರಿ ಗೊಬ್ಬರ ಇಂಥ ಗೊಬ್ಬರ ನಾವು ಭೂಮಿಗೆ ಹಾಕಂಗಿಲ್ಲ ರೀ. ಹೆಂಡಿ ಗೊಬ್ಬರನೇ ಹಾಕ್ತೇವೆ ರೀ, ಕುರಿ ಗೊಬ್ಬರ ಹಾಕ್ತೇವೆ ರೀ. ಮತ್ತು ಅಕ್ಕಿ ಭೂಮಿ ತಾಯಿನ ನಾವು ಹಣ್ಣನಾಗ ನಾವು ಹಣ್ಣು ಅಕ್ಕಿನ ಕಣ್ಣಾಗ ಕಣ್ಣಿಟ್ಕೊಂಡು ಮಾಡಿದ್ರೆ ಅಕ್ಕಿ ನಮ್ಮನ್ನು ಕಣ್ಣಾಗ ಇಟ್ಕೋತಾಳೆ. ಮತ್ತು ನಾವು ಭೂಮಿ ತಾಯಿ ಕಡೆ ನಾವು ಹೊಳ್ಳಿನೇ ನೋಡಲಿಲ್ಲ, ನಾವು ಸರ್ಕಾರಿ ಗೊಬ್ಬರ ಬಿತ್ತಿ ಬೆಳೆ ತೊಗೊಂಡು ಅದೊಂದು ವರ್ಷ ಬೆಳೆ ಚಲೋ ಬರ್ತೈತಿ, ಇನ್ನೊಂದು ವರ್ಷಿಗೆ ಭೂಮಿ ಹಾಳಾಗಿ ಹೋಗ್ತೈತಿ ರೀ. ಮತ್ತು ಅದನ್ನು ನಮ್ಮ ರೈತರ ಜನರು ತಿಳ್ಕೊಬೇಕಲ್ರಿ, ಅದನ್ನು ನಮ್ಮ ರೈತರ ಜನರಿಗೆ ತಿಳುವಳಿಕೆ ಬೇಕಲ್ರಿ. ಈಗಿನ ರೈತರ ಜನರು ದುಡಿಲಾಕ ಒಲ್ಲೆ ಅಂತಾರೆ, ಕೆಲಸ ಮಾಡ್ಲಾಕ ತೋಟದಾಗ ಒಲ್ಲೆ ಅಂತಾರೆ, ಸುಮ್ಮ ಊರಾಗ ಅಡ್ಡಾಡಿ ಬರ್ತೀವಿ, ಒಲ್ಲೆ ಒಂದು 500 ರೂಪಾಯಿ ಪಗಾರ ಕೊಡ್ತಾರೆ, ಹೊರಗೆ ಹೋಗಿ ಅಡ್ಡಾಡಿ ಬರ್ತೀವಿ ಅಂತಾರೆ. ಅದೇ ನಾವು ಮೈ ಮುರಿದು ನಾವು ಭೂಮಿಗೆ ದುಡಿದ್ರೆ ನಮಗೆ ಭೂಮಿ ತಾಯಿಯಷ್ಟು ಎಲ್ಲಿ ಕಮ್ಮಿ ಇಲ್ರಿ. ಎಷ್ಟೇ ಸಾಲಿ ಕಲೀರಿ, ಎಷ್ಟೇ ಮಾಡಿರಿ, ಕೋಟೆ ಇದ್ದೇ ಕಲಿತರೂ ಮೇಟಿ ಇದ್ದೇ ದೊಡ್ಡದೈತೆ ರೀ. ಆ ಇದ್ದೇದ ಮುಂದೆ ಯಾ ಪಗಾರದವರು ಅಲ್ಲ, ಯಾ ನೌಕರಿನೂ ಅಲ್ಲ.
1: ಮತ್ತೀಗ ನಿಮ್ಮ ಮನೆಯವರು ನೌಕರಿ ಅದಾರ ಅಂತ ಹೇಳಿದ್ರಿ, ಮಕ್ಕಳು ಶಾಲೆಗೆ ಹೋಗಿದ್ರು, ಈಗ ಅವರು ಬಂದಿದ್ದು ನೌಕರಿ ಅದಾರ, ಇಷ್ಟೆಲ್ಲ ಒಬ್ಬರೇ ಮಾಡ್ತೀರಿ. ಈಗ ಬೇರೆ ವ್ಯಕ್ತಿಗಳಿಗೆ ನಾವು ಕೇಳಿದಾಗ ಮನೆಯಂದು ಕೆಲಸನೇ ರಗಡಾಗ್ತದ, ಹೊಲ್ದಾಗ ಏನು ಮಾಡೋದಾಗ್ತದ ಅಂತ ಹೆಣ್ಮಕ್ಳು ಹೇಳ್ತಾರೆ. ಕೆಲವೊಂದು ಹೊಲ್ದಾಗ ಆಗಿದ್ದ ಕೆಲಸ ಮತ್ತು ಮನೆಯಾಗ ಮಾಡೋಕ್ಕೆ ಆಗೋದಿಲ್ಲ ಅಂತ ಗಂಡ್ಮಕ್ಳು ಹೇಳ್ತಿರ್ತಾರೆ. ನೀವು ಮನೆ ಮತ್ತು ಹೊಲ ಮಕ್ಕಳ ಒಂದು ಬೆಳವಣಿಗೆ ಮತ್ತು ನಿಮ್ಮ ಮನೆಯವ್ರದ್ದು ವ್ಯವಸ್ಥೆ ಎಲ್ಲನೂ ಮಾಡಿಕೊಂಡು ಹೆಂಗೆ ನಿಭಾಯಿಸ್ಕೊಂಡು ಹೋಗಿದ್ರಿ?
0: ಅಂದ್ರೆ ಅದು ನಿಗೋಸ್ಬೇಕು ಅನ್ನುವಂಥದ್ದು ನನ್ನ ಬಳಿ ಸಾಮರ್ಥ್ಯ ಐತೆಲ್ರಿ. ಇದು ನಾನು ಗೆಲ್ಲಬೇಕು, ನಾ ಇದನ್ನು ಮಾಡಬೇಕು ಅನ್ನೋದು ನನ್ನ ಕಣ್ಣಿಗೆ ನಿದ್ದೆ ಮಾಡಂಗಿಲ್ರಿ. ನಂದು 5 ಗಂಟೆಗೆ ಎದ್ದು ಕೂಡಲೇ 5 ಗಂಟೆಗೆ ಜಳಕ, ದೇವ್ರ ಪೂಜೆ, ತೋಟದೊಳಗೆ ವಾಕಿಂಗ, ಏನಿದ್ದಿದ್ದ ಕೆಲಸ ಪಟಾಪಟ 10 ರೊಟ್ಟಿಗೆ ನಾನು ಕೆಲಸ ಮುಗಿಸ್ತೀನಿ ರೀ. ನಾ ತೋಟದಾನು ಬಿಸಿಲಾಗಿ 1 ತಾಸು ಮೊಮ್ಮಕ್ಕಳು ತೊಗೊಂಡು ಕೂಡ್ಬೋದು, ಅಡ್ಡಾಡ್ಬೋದು, ಮತ್ತು ಚಂಜೆ ಮುಂದೆ ಕೆಲಸಕ್ಕೆ ನಿಂದಿರ್ತೀರಿ, ಮತ್ತು ಚಂಜೆ ಮುಂದೆ ಕೆಲಸ ಮಾಡೋದು. ಮತ್ತು ನಾನು ಮಾಡಬೇಕನ್ನೋ ಛಲ ನಾನು ಬಲ್ಲೆ ಐತಿ ಮಾಡೀನಿ ರೀ. ಮತ್ತು ಈಗಿನವರು ನಾವು ಒಲ್ಲೆ ನಾವು ಮನೆಗೆ ಕುಂಡಿರ್ತೀವಿ ಅನ್ನೋರು ಮುಂದೆ ಬರೋಂಗಿಲ್ಲ. ಭೂಮಿ ತಾಯಿಗೆ ಫಲ ಕೊಡಲಿಲ್ಲ ಅಂದ್ರೆ ಭೂಮಿ ತಾಯಿ ನಮಗೆ ಫಲ ಕೊಡೋಂಗಿಲ್ಲ. ಅದಕ್ಕೆ ನಾ ಮಕ್ಕಳಿಗೆ ಸಸ್ಯರಿಗೆ ಮೊದಲು ಮಾಡೇನೋ. ಈಗ ನಮ್ಮ ಸಸ್ಯರು ಅದಾರೆ, ಅವರು ಈಗ ಹೊಲ್ದಾನ ಕೆಲಸ ಒಲ್ಲೆ ಮನೆ ಒಳಗಿಂದ ಅಷ್ಟ ಮಾಡ್ತಾರೆ, ಸೌಕಾಶ ನಿಧಾನ ಮ್ಯಾಗ ಅವ್ರನ್ನು ಜಗ್ಬೋದು ಅನ್ನೋದು ನನ್ನ ಆಸೆ ಐತೆ ರೀ. ಸೌಕಾಶ ನಿಧಾನ ಮ್ಯಾಗ ಜಗ್ಗುಣ್ರಿ. ಈಗ ನಾ ಮಳ್ಳದಾವು, ಇನ್ನ ತೋಟದಂದೆ ಅತ್ತಾವು, ಮನೆಯಂದೆ ಮಾಡ್ತೀವಿ ರೀ ನಾವು ಅಂತಾರ್ರಿ. ಹಾಂ ಮಾಡ್ರಿ ವಾ ಅನ್ನೋದು ರೀ. ರಂಬಸ್ಗೊಂದು ಇನ್ನು ತೋಟದಾಗ ಜಕ್ಕೊಳ್ಳೋದು ರೀ, ಒಳಗೊಂದು ಸ್ವಲ್ಪ ಆಗಿಂದ ತಿಳುವಳಿಕೆ ಮನೆಯಿಂದ ಅವ್ರನ್ನೂ ನಮ್ಮ ಹಾದಿಯಾಗ ಸಸ್ಯರನ್ನು ತರುವುದು ರೀ ಸಣ್ಣಾಗಿ. ಆದರೆ ಈಗ ಮೊಮ್ಮಕ್ಕಳು ಮಕ್ಕಳು ನಾ ಹೆಂಗೆ ಮಾಡಾಕತ್ತೀನಿ ಅದರಂತೆಯೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮಾಡ್ಕೋತ ಬಂದಾರ್ರಿ. ಹಾಂ ಅದರಂತೆ ಆ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಮಾಡ್ತಾರಂತೇಳಿ ನನಗೂ ಇನ್ನೂ ದುಡಿಬೇಕು, ಇನ್ನೂ ಗಳಿಸ್ಬೇಕು ಅನ್ನೋದು ನನಗೆ ಹೆಮ್ಮೆ ಐತೆ ರೀ. ಇಲ್ಲಂದ್ರೆ ನಾ ಯಾಕೆ ಅದನ್ನು ದುಡಿದು ಜೀವಸಾನ ಮಾಡಲ್ರಿ? ನಮ್ಮ ಮನೆಯವರು ನೌಕರಿ ಅದಾರೆ, 70,000 ಪೆನ್ಷನ್ ಕೂತೈತ್ರಿ ಸರ. ಗಣೇಶ ನಗರದಾಗ 25 ರೂಮ್ ಬಾಡಿಗೆ ಕೊಟ್ಟಿನಿ ಸರ, ಅಲ್ಲಿ ಬಾಡಿಗೆ 40,000 ಬರ್ತೈತ್ರಿ. ಮತ್ತು ಇಷ್ಟೆಲ್ಲನೂ ಮಾಡ್ತೀನಿ. ಮಕ್ಕಳಂದ್ರೆ ನನ್ನ ಮಕ್ಕಳಂಥ ಮಕ್ಕಳು ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ, ನನ್ನ ಮಕ್ಕಳಂಥ ಮಕ್ಕಳು ಎಲ್ಲಿ ಇಲ್ಲರಿ, ಎಲ್ಲಿ ಇಲ್ಲ. ಅಂಥ ನನ್ನ ಮಕ್ಕಳದಾರಿ, ಅಡಿಕೆ ಹೊಳಿನ ಚಟ ಇಲ್ಲ ಮಕ್ಕಳಿಗೆ. ಏನು ಮಾ ದುಳಿದ್ರು ಎಲ್ಲ ತಾಯಿ ಕೈಯಾಗ, ಏನು ಮಾಡಿದ್ರು ತಾಯಿ ಕೈಯಾಗ. 10 ರೂಪಾಯಿ ಅವ್ರು ಮುರ್ಸು ಮಕ್ಕಳಲ್ಲ, ಹಾಳು ಮಾಡು ಮಕ್ಕಳಲ್ಲ, ತಿಂದು ಬರೋ ಮಕ್ಕಳಲ್ಲ. ಮತ್ತು ಈಗ ಮಕ್ಕಳು ಅಂಥವ್ರದಾರಂದ್ರೆ ಆ ಮಕ್ಕಳನ್ನ ನಾ ಇನ್ನೂ ಮ್ಯಾಲ ಒಯ್ಬೇಕು ಅನ್ನೋದು ಹೆಮ್ಮೆ ನನ್ನ ಬಲ್ಲೇ ಕೈತ್ರಿ.
1: ಈಗ ತಾವು ಕೃಷಿ ಒಳಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನೂ ಏನೇನು ಮಾಡಬೇಕು ಅನ್ನೋದು ಅದ ರೀ?
0: ನನಗೆ ರೀ ಇನ್ನೂ ಗೊಬ್ಬರ ಗ್ಯಾಸ್ ಮಾಡ್ಬೇಕಂತ ದೇಶಿ ಬೆಲೆ ಕುಣಿ ತೆಗಿಸಿ ಇಟ್ಟಿನ್ರಿ. ಈ ದನದ ಉಚ್ಚಿ ಹೆಂಡಿ ಎಲ್ಲ ಅದಕ್ಕೆ ಹೋಗಿ ಮನೆಗೆ ಒಲಿಗೆ ಗ್ಯಾಸ್ ಉಪಯೋಗ ಮಾಡಬೇಕು, ಅದನ್ನು ತಯಾರು ಮಾಡ್ರಿಪ್ಪ ಅಂತೇಳಿ ಅದನ್ನು ಮಾಡಬೇಕಂತ ಆಸೆ ಐತ್ರಿ. ಗೊಬ್ಬರ ಗ್ಯಾಸ್ ಮಾಡ್ಬೇಕು ರೀ. ಮತ್ತು ನೀರಿಂದು ಒಂದು ಫಿಲ್ಟರ್ ಕುಂಡರ್ಸ್ಬೇಕು, ಬಿಸ್ನೇರಿ ನೀರಿನ ಬಾಟ್ಲಿ ಮಾರಾಟ ಆಗೋದು ಒಂದು ಕುಂಡರ್ಸ್ಬೇಕು ಅನ್ನೋದು ಈ ಒಂದು ಎರಡು ಛಲ ಅದಾವ ರೀ. ಇಷ್ಟು ಮಾಡ್ಬೇಕಂತ ಐತ್ರಿ. ನಾನು
1: ಈಗ ಒಂದು ಈಜುಕೊಳ ಮಾಡೀನಿ ಅಂತ ಹೇಳಿದ್ರಿ, ಅಂದ್ರೆ ಕೃಷಿ ಜೊತೆಗೆ ಕೃಷಿ ಬೇರೆ ಉತ್ಪನ್ನಗಳನ್ನು ಮಾಡ್ತಾ
0: ಇದ್ದೀವಿ.
1: ಒಟ್ಟಾರೆ ನಿಮ್ಗೆ ಇದು ಕೃಷಿ ಕೆಲಸ ಮತ್ತು ಉತ್ಪನ್ನ ಸಾಕಷ್ಟು ಸಂತೋಷ ತಂದದಂತ?
0: ಸಾಕನಷ್ಟು ತಂದೈತ್ರಿ.
1: ಈಗೆಲ್ಲ ಕೆಲ ಜನರು ಹೇಳ್ತಾರ ಇಲ್ಲ ಕೃಷಿ ಒಳಗ ಏನು ಇಲ್ಲ, ಎಲ್ಲ ಸಾಲ ಆಗ್ತದ.
0: ಏ ಇಲ್ರಿ, ಕೃಷಿ ಅಂತ ಹೆಚ್ಚು ಯಾ ಆಫೀಸರು ಇಲ್ರಿ, ಯಾ ನೌಕರಿನೂ ಇಲ್ರಿ. ನನ್ನ ಮಟ್ಟಿ ನನ್ನ ಮನಸ್ಸು ತಿಳಿದಿದ್ದ ಮಟ್ಟಿಗೆ ಹೇಳಬೇಕಾದ್ರೆ ಭೂಮಿ ತಾಯಿ ಅಂತದು ರೈತರು ಅಂತದು ಅದರಂಥ ಭೂಮಿ ತಾಯಿ ಅಂತ ಫಲ ಕೊಡಾಕ ಭೂಮಿ ತಾಯಿ ನಮ್ಗೊಂದು ಮೂಲ್ಯ ಕೊಡ್ತಾಳ್ರಿ. ಒಂದು ಮೂಲಿ ಒಳಗೆ ಬೆಳೆದ್ರೆ ನಾವು ಬೆಳಿಬೋದು ವರ್ಷ ನಡ್ತಿನ್ನಾಕ. ಮತ್ತು ಅಷ್ಟು ಭೂಮಿಗೆ ಬೆಲೆ ಐತ್ರಿ. ಭೂಮಿ ತಾಯಿ ಒಳಗೆ ದುಡ್ದವ್ರಿಗೆ ಚಲೋ ಐತ್ರಿ, ದುಡಿಲಾರ್ದವ್ರಿಗೆ ಏನೂ ಇಲ್ಲ ಅಂತಾರೆ.
1: ಈಗ ಅಂತಿರ್ತಾರೆ ರೀ ಇಲ್ಲ ನೀವು ಹಣ್ಣಿನ ಮರಗಳು ಹಚ್ಚಿರಿ, ಅರಣ್ಯದ ಗಿಡಗಳನ್ನು ಹಚ್ಚಿರಿ, ಅವೆಲ್ಲ ನೆಳಗೋಯ್ತವ, ಬೆಳೆ ಬರಂಗಿಲ್ಲ, ಎಲ್ಲ ಕಡ್ದು ಹಾಕಿಬಿಡೋಣ ಅಂತಿರ್ತಾರೆ. ನೀವು ಸಾಕಷ್ಟು ಗಿಡ ಹಚ್ಚಿರಿ,

0: ನಿಮಗೆ ಇಳುವರಿ ಹೆಂಗ ಅನಿಸ್ತದ? ನೆಳಗ್ ಹೋಯ್ತದೋ ಏನೋ, ಅದ್ರದ್ದು ಏನಾರು ತೊಂದರೆ ಆಗ್ತದೋ ಹೆಂಗ?
1: ಅದು ನೆಳಗ್ ಹೋಯ್ದ್ರು ರೀ ಸರ, ಅದ್ರ ಒಳಗೆ ನಾವು ಬೆಳೆ ತಕ್ಕೊಳ್ಳಿಕ್ಕು ಅದು ಮುಂದಿನ ಫಲ ಬರ್ತೈತ್ರಿ. ಮುಂದೆ 10 ವರ್ಷ ನಾವು ಸಾಗೋಣಿ ಮಾಗಣಿ 12 ವರ್ಷಿಗೆ 1 ಲಕ್ಷ ರೂಪಾಯಿಗೆ ಒಂದು ಗಿಡ ಹೋಗ್ತೈತ್ರಿ. 1 ಲಕ್ಷ ರೂಪಾಯಿಗೆ ಒಂದು ಗಿಡ ಹೋಗ್ತೈತ್ರಿ. ಅವಾಗ ಅದು ನಮಗೆ ಈಗ ಡಿಪಾಸಿಟ್ ರೊಕ್ಕ ಇಟ್ಟಂಗೆ ರೀ ನಾವು ಅದನ್ನು ಭೂಮಿ ಒಳಗೆ. ಅದು 10 ವರ್ಷ 12 ವರ್ಷ ಆಗಿಂದ ಅದು ಫಲ ನಮ್ಗೆ ಕೊಟ್ಟೆ ಕೊಡ್ತೈತ್ರಿ. ಅದು ನೆಳಗ್ ಹೋಯ್ದ್ರು ಬಡ್ಡಿಯಾಗಿ ದನಗಳಿಗೆ ಮೇವು ಹಚ್ಚೀವಿ ರೀ, ಮೇವಿನ ಗಡ್ಡಿ ತಂದು ಮೇವು ಹಚ್ಚೀವಿ ರೀ, ಮೇವು ಬೆಳಿತೈತೆ ರೀ, ಮೆಕ್ಕೆಜೋಳ ಬೆಳಿತೈತೆ ರೀ ಗಿಡದಾಗ. ಮತ್ತು ಆ ಗಿಡದಿಂದ ಆಕ್ಸಿಜನ್ ನಮ್ಗೆ ಎಷ್ಟು ಕೊಡ್ತೈತೆ ರೀ, ಅದು ಗಿಡ ಎಷ್ಟು ನಮ್ಗೆ ಆಕ್ಸಿಜನ್ ಕೊಡ್ತೈತಿ. ಆ ಗಿಡ ನಾವು ಕಡಿದು ಹೋಗಿದೇವು ಅಂದ್ರೆ ಅದು ಆಕ್ಸಿಜನ್ ಏನು ಕೊಡ್ತೈತೆ ರೀ ನಮ್ಗೆ? ಅದನ್ನು ನಾವು ತಿಳ್ಕೊಬೇಕ್ರಲ್ಲೇ. ಅದ್ರೊಳಗೆ ಏನು ಬೆಳಿತೈತಿ ನೆಳ್ಳಿಗೆ ಅನ್ನುವಂಥದ್ದು ನಾವು ಬೆಳ್ಕೋಬೇಕು ರೀ. ಬ್ಯಾಸಿಗೆ ಒಳಗೆ ನೆಳೆ ಇರ್ತೈತೆ ರೀ. ಬ್ಯಾಸಿಗೆ ಒಳಗೆ ಏನಿಲ್ಲ ಅಂದರೂ ನಾನು ಒಂದು 40-50 ಸಾವಿರ ರೂಪಾಯಿದು ಬರೀ ಕೋತಂಬರಿ ಮೆಂತಿ ಪಲ್ಲೆ, ಕೋತಂಬರಿ ಮೆಂತಿ ಪಲ್ಲೆ ಬೆಳ್ಕೋತೀನಿ ರೀ. ನೆಳ್ಳು ಒಳಗೆ ಬಿತ್ತಿ ನೆಳ್ಳು ಒಳಗೆ ಕೋತಂಬರಿ ಮೆಂತಿ ಪಲ್ಲೆ ನಾ ಮಾರಿ ನಾ 50 ಸಾವಿರ ರೂಪಾಯಿ ನಾ ಬ್ಯಾಸಿಗೆ 50 ಸಾವಿರ ರೂಪಾಯಿ ಅದ್ರ ಒಳಗಿನ ತೆಗಿತೀನಿ ರೀ.
0: ಕೇಳಿ ರೈತ ಬಂದವ್ರಿ, ಒಂದು ನೆಳ್ಳಿನ ಒಂದು ಮರ ನೆಳ್ಳು ಹೋಯ್ತದ ಅಂತೇಳಿ ತಾವು ಎಷ್ಟೋ ಜನ ಗಿಡಗಳನ್ನು ಕಡ್ದು ಹಾಕ್ತಿರ್ತೀರಿ, ಇವರು ಆ ನೆಳ್ಳಿನ ಸದುಪಯೋಗ ಯಾವ ರೀತಿ ಮಾಡ್ತಾ ಇದ್ದಾರೆ? ನಾವು ಆ ರೀತಿ ಮಾಡೋದ್ರಿಂದ ಒಂದು ನೆಳ್ಳಿನ ಸದುಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ಉತ್ಪನ್ನವನ್ನು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಒಂದಿಗೆ ತಾವು ಈಗ ಬೇರೆ ರೈತರಿಗೆ ಏನು ಹೇಳಬಯಸ್ತೀರಿ ಅಂದರೆ ಈಗ ಒಕ್ಕಲ್ತನಕ್ಕೆ ಬರೋರಿಗೆ? ಅದು
1: ಒಕ್ಕಲ್ತನ ಬರೋರಿಗೆ ಈಗ ನಾವು ಹೆಂಗೆ ಶಮಾಪಟ್ಟ ಮಾಡ್ಕೋತ ಬಂದೇವ್ರಿ, ಇದರಂತೆ ನೀವು ಮಾಡ್ಕೋತ ಬರ್ರಿ. ಈಗಿನ ಕಾಲಮಾನಕ್ಕೆ ನೀವು ಇನ್ನು 10-20 ವರ್ಷಿಗೆ ಹೊಲ ರೈತರು ದುಡಿಯೋದು ಅನ್ನೋದು ಏನೂ ಉಳಿಯೋಂಗಿಲ್ಲ. ಎಲ್ಲ ಮಕ್ಕಳನ್ನು ಬರೀ ಶಾಲೆ ಕಲಿಸಿ ನೌಕರಿ ಹಚ್ತೀವಿ, ರೈತರು ಮಾಡೋಕೆ ಬಿಡೋಂಗಿಲ್ಲ. ಆ ರೈತರು ಮಾಡೋಕೆ ನಾವು ಬಿಡಲಿಲ್ಲ ಅಂದ್ರೆ ಹೊಟ್ಟೆಗೆ ತಿನ್ನೋದೇನ್ರಿ? ತಿನ್ನೋದೇನು? ಭೂಮಿ ತಾಯಿಗೇ ನಾವು ದುಡಿಲಿಲ್ಲ ಅಂದ್ರೆ ಎಲ್ಲರೂ ಮಕ್ಕಳು ಆಫೀಸರ್ ಆಗಲಿ ಅಂದ್ರೆ ಮತ್ತೆ ಬದುಕಿಸೋದು ಹೆಂಗೆ? ಮತ್ತು ನಾವು ತಿನ್ನೋದು ಹೆಂಗೆ ರೀ? ರೊಕ್ಕ ತಿನ್ನೋದೈತೇನ್ರಿ? ರೊಕ್ಕ ತರ್ತಾರೆ ಮಕ್ಕಳು ದೊಡ್ಡ ದೊಡ್ಡ ನೌಕರಿ ಹೋಗಿ, ಆದ್ರೆ ರೊಕ್ಕ ತಿನ್ನಲಾಕ ಬರ್ತೈತೇನ್ರಿ? ಇಲ್ಲ. ಅದಕ್ಕೆ ನಾವು ದಯವಿಟ್ಟು ಕೈ ಮುಗಿದು ಅವ್ರಿಗೆ ಕ್ಷಮಾಪಟ್ಟು ನಾವು ರೈತರಿಗೆ ಹೇಳಬೇಕಂದ್ರೆ ಎಲ್ಲರೂ ಮನೆಯೊಳಗೆ ಒಬ್ಬೊಬ್ಬರನ್ನ ಮಕ್ಕಳನ್ನ ರೈತರನ್ನ ತಯಾರು ಮಾಡಿರಿ, ಹೊಲ ಮನೆ ಮಾಡಂಗೆ ಮಾಡಿರಿ. ಹೊಲ ಮನೆ ನಮ್ಮ ಕೈ ಬಿಡಂಗಿಲ್ಲ. ಹೊಲ ಮಾರೋದು, ಪ್ಲಾಟ್ ತೊಗೊಳೋದು, ಜಾಗ ತೊಗೊಳೋದು, ಮನೆ ಕಟ್ಟೋದು, ಆರಾಮು ಸೂಕಿ ಇರೋದು ಮಾಡಿದ್ರಿ ನಿಮ್ಮ ಆರೋಗ್ಯನೂ ನೀವು ಕೆಡಿಸ್ಕೊತೀರಿ. ತೋಟದೊಳಗಿದ್ದವಟ್ಟು ಹೊಲದಾಗಿದ್ದಟ್ಟು ದುಡ್ದಟ್ಟು ಆರೋಗ್ಯ ನಂದು ನನಗೆ ಸದ್ಯ 55-60 ವರ್ಷ ನಡೆದವ್ರಿ. ಆದ್ರೆ ನಾನು ಕೈ ಹಿಡ್ದಿಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ನನಗೆ ಜಡ್ ಇಲ್ಲ, ಕೈಯಕ್ಕೆಲ್ಲ ನಮ್ಮ ಇನ್ನೂ ಹಿಡ್ದಿಲ್ಲರಿ. ಇನ್ನೂ ನಮ್ಮ ಸಸ್ಯರಕ್ಕಿಂತಲೂ ನಾನು ಹೆಚ್ಚು ಕೆಲಸ ಮಾಡ್ತೀನಿ. ಸಣ್ಣ ಮಕ್ಕಳದಾರಿಗೆ ಸಸ್ಯರು ಇದ್ದರೂ ಅವ್ರಿಗೆ ಹೆಚ್ಚು ನಾನು ಕೆಲಸ ಮಾಡ್ತೀನಿ. ಮತ್ತು ನಾವು ತೋಟದೊಳಗೆ ದುಡಿದ್ರೆ ನಾವು ಮಾಡಿದರೆ ನಮ್ಮ ಆರೋಗ್ಯ ಚಲೋ ಇರ್ತೈತಿ. ನಾವು ಪಾಯ್ದೆ ತೊಗೊಳೋದ್ರ ಒಳಗೆ ನಮ್ಮ ಆರೋಗ್ಯನೂ ನಾವು ಕೊಂಡು ತೊಗೊಂಡಂಗ್ರಿ, ನಮ್ಮ ಆರೋಗ್ಯನೂ ಚಲೋ.
0: ಇದೀಗ ಮಾತಾಡ್ತಾ ಹೇಳಿದ್ರಿ ತಾವು ಟ್ಯಾಕ್ಟರ್ನ ಚಾಲನೆ ಮಾಡ್ತೀನಿ ಅಂತ ಹೇಳಿದ್ರಿ,
1: ಟ್ಯಾಕ್ಟರ್
0: ಹೆಂಗೆ ಕಲ್ತ್ರಿ? ಹೆಂಗೆ ಅದ್ರ
1: ಮಕ್ಕಳು ಸ್ವಲ್ಪ ಕಲಿಸಿದ್ರಿ. ಹೊಸದಾಗಿ ಟ್ಯಾಕ್ಟರ್ ತೊಗೊಂಬರೋಣ. ನಮ್ಮದು 4 ಎಕರೆ ಭೂಮಿ ರೀ. 4 ಎಕರೆ ಭೂಮಿಗೆ ಎಲ್ಲ ಥರ ಇಷ್ಟಿಟ್ಟು ಹಚ್ಚೇವು. ಟ್ಯಾಕ್ಟರ್ಗಳು ಯಾವ ಬಾಡಿಗೆ ಬರಂಗೆ ಆಗಲಿಲ್ಲ ರೀ. 1 ತಾಸ 2 ತಾಸನ ನಾವು ಅಲ್ಲೇ ನೀವು ಅಲ್ಲಿ ದೊಡ್ಡ ದೊಡ್ಡ ನಂಬರ್ಗಳಿಗೆ ಹರಗ್ಲಾಕ್ ಹೋಕ್ಕಿವಿ ನಾವು, ಇಟ್ಟಿಗೆ ಬರಂಗಿಲ್ಲ ಅಂದ್ರಿ. ಅಣ್ಣ ನಾ ಮಕ್ಕಳಿಗೆ ಏನಂದೆ, ಏನು ರೀ ಒಂದು ಲೋನ್ ಮಾಡ್ಕೊಂಡು ತೊಗೊರಿಪ್ಪ, ನಾ ಮುಟ್ಟಿಸ್ಕೋತೋಕನು, ನನ್ನ ಇದ್ರ ಮ್ಯಾಲ ನಾ ಮುಟ್ಟಿಸ್ಕೋತೀನಿ, ಒಂದು ಲೋನ್ ಮಾಡೋಣ. ನಾ ಒಂದು ಲೋನ್ ಮಾಡಿ 6,15,000 ಕೊಟ್ಟು ಒಂದು ಸಣ್ಣ ಟ್ಯಾಕ್ಟ್ರ್ ಮಕ್ಕಳು ಕೊಡ್ಸ್ಯಾರಿ. ಮಕ್ಕಳು ಕೊಡ್ಸಿಂದ ನೀವು ಡ್ಯೂಟಿಗೆ ಹೋಗೋರಪ್ಪ, ಇದನ್ನು ಹರಗೋದು, ಮಡಿಕೆ ಹೊಡೆದು, ಇದನ್ನು ಮಾಡೋದು ಹೆಂಗೆ? ನನಗೆ ಸ್ವಲ್ಪ ಕಲಿಸ್ರಿ. ಆದ್ದರಿಂದ ಮಕ್ಕಳು ಒಂದು ತಿಂಗಳ ಮಟ್ಟಿಗೆ ನನಗೆ ಜರ ಯಾವ ಇದು ಗೇರ್ ಹಿಂಗೆ ಹಾಕಬೇಕು, ಈ ಗೇರ್ ಹಿಂಗೆ ಮಾಡಬೇಕು, ನನ್ನ ಮಕ್ಕಳು ಕಲಿಸ್ಯಾರ ರೀ. ಈಗ ನಾ ಪರ್ಫೆಕ್ಟ್ ನಾನು ಚಾಲು ಮಾಡ್ಕೊಂಡು ನಾನೇ ಹೊಡಿತೀನಿ ರೀ. ಈಗ ಮಕ್ಕಳ ಡ್ಯೂಟಿಗೆ ಹೋಗಾರ ಅವ್ರಿಗೆ ನಾ ಜುವಾ ತಿನ್ನೋದು ಬೇಡ, ಹೊಡೀರಿಪ್ಪ ಅನ್ನೋದು ಬೇಡ ಅಂದು ನಾನೇ ಎಲ್ಲ ಚಾಲು ಮಾಡ್ಕೊಂಡು ಟ್ಯಾಕ್ಟರ್ ಹೊಡಿದು ನಾನು ರೀ. ಎಮ್ಮೆ ಹಿಂಡೋದು ನಾನು, ಎಲ್ಲನೂ ನಾನು ಮಾಡ್ತೀನಿ. ಏನೋ ನನಗೆ ಆರಾಮ ತೆಪ್ತು, ಏನೋ ಮಕ್ಕೊಂಡ್ಯ, ಏನೋ ಆಯ್ತು ಅಂದ್ರೆ ಮಕ್ಕಳು ಎಮ್ಮೆ ಹಿಡ್ತಾರೆ, ಹೆಣಕಾಸು ಮಾಡ್ತಾರೆ, ಮಕ್ಕಳು ಅದು ಮಾಡ್ತಾರೆ. ನಾ ಹೆಂಗೆ ಮಾಡಾಕತ್ತೀನಿ? ನಾನು ನೌಕರಿ ಮಾಡಿದ್ರು ಆಫೀಸ್ನಾಗ ದೊಡ್ಡ ದೊಡ್ಡ ಆಫೀಸರ್ ಅದಾರೆ, ಮಕ್ಕಳು ಸಾಹೇಬ್ರು ಅದಾರೆ, ಅಲ್ಲಿ ಮನೆ ಒಳಗೆ ರೈತರು ಅದ. ನನ್ನ ಮಕ್ಕಳೂ ಎಲ್ಲ ಹೊಲ ಮನೆದು ಹಡ್ಡೋದು ಗಿಡ ಹಚ್ಚೋದು. ನಾವು ಆಳು ಹಚ್ಚಂಗಿಲ್ಲ ರೀ, ಆಳು ಎದಕ್ಕೂ ಆಳು ಹಚ್ಚಂಗಿಲ್ಲ, ಗಿಡ ಹಚ್ಚಕ್ಕೆ ಆಳು ಹಚ್ಚಂಗಿಲ್ಲ, ಕಸ ತೆಗಿಯಕ್ಕೆ ಆಳು ಹಚ್ಚಂಗಿಲ್ಲ. ನಮ್ಮ ಮಕ್ಕಳೇ ಬೆಳಗತ್ತು ನಮ್ಮ ಮಕ್ಕಳೇ ನಿಂತಿರ್ತಾರೆ ಮುಂಜಾನೆ ಹೇಳೋಣ.
0: ಮತ್ತೀಗ ಸಾವಯವ ಕೃಷಿನೂ ಮಾಡ್ತೀರಿ, ಮಷಿನರಿಗಳನ್ನು ಬಳಸ್ತೀರಿ, ಮತ್ತು ರೋಗ ಕೀಟ ಹೆಂಗೆ ನಿವಾರಣೆ ಮಾಡ್ತೀರಿ?
1: ಅದ್ರ ಕೀಟ ರೋಗ ಬರಲಾರಂಗೆ ನಾವು ನೋಡ್ಕೋತೀವಿ ರೀ. ನಾವು ನೋಡ್ಕೊಂಡ್ರೆ ನಾವು ಇದು ಗೌರ್ಮೆಂಟದ್ದು ಎಣ್ಣೆ ತಂದು ಅದನ್ನು ಹೊಡೆಯೋದು ಪಂಪ್ ಹಾಕೋದು ಅದನ್ನು ಹೊಡೆಯಂಗಿಲ್ಲ ರೀ. ತೋಟದೊಳಗೆ ಬೇನೆಕಾಯಿ ಗಿಡ ಅದಾವೆ ರೀ, ಬೇನೆಕಾಯಿ ಬೀಜ ಹಾಕ್ತೀವಿ ರೀ. ಬೀಜ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡಿ ಅದರ ರಸ ಅರಿವಿ ಒಳಗೆ ಹಿಂಡಿ ನಾವು ಬೆಳೆ ಹೊಡಿತೀವಿ ರೀ. ನಾವು ಕೊಂಡು ತಂದು ಅಂಗಡಿಯನ್ನು ತಂದು ನಾವು ಔಷಧಿ ನಾವು ಹೊಡೆಯಂಗಿಲ್ಲ ರೀ. ಬೇಕಾದ ಹುಳ ಆಗಲಿ ರೀ, ಹುಳಕ್ಕಾದರೂ ಆಗಲಿ, ಕಾಯಿ ಬದನೆಕಾಯಿ ಇಂಥ ಒಂದು ಜರ ಹುಳಕ್ಕಾದರೂ, ಹುಳಕ್ಕಾಗಿದ್ದು ಒಣಗಿ ಮಾಡಿ ನೋಡಿರಿ ಎಷ್ಟು ರುಚಿ ಇರ್ತೈತಿ. ಎಣ್ಣೆ ಹೊಡೆದಿದ್ದ ಕಾಯಿ ರುಚಿ ಇರಂಗೆ.
0: ಇನ್ನೊಬ್ರು ಹೇಳ್ತಾರೆ ಆ ಬದನೆಕಾಯಿ ಒಳಗೆ ಹುಳ ಬದುಕ್ಯದ ಅಂದ್ರೆ ಅದನ್ನ ನಾವು ತಿಂದ್ರೆ ನಾವು ಬದುಕ್ತೀವಿ ಅಂತ.
1: ಹೌದ್ರಿ.
0: ಈಗ

0: ಒಳಗ್ ಹುಳನೇ ಆಗಿಲ್ಲ ಅಂದ್ರ ಅಷ್ಟು ವಿಷ ಹೊಡೆದಾರ ಅಂದ್ರ ಅವೊಂದ್ ಹುಳ ಬದುಕಟ್ನು ಅದು ಇಲ್ಲ ಅದು ವಾತಾವರಣ ಅಂದ್ರ ಅದನ್ನ ತಿಂದು ನಾವ್ ಹೆಂಗ್
1: ಬದುಕ್ತೀವಿ
0: ವಿಷ ಹೊಡೆದು. ಮತ್ತೆ ಇನ್ನು ಕೆಲ ರೈತರು ಏನ್ ಮಾಡಿರ್ತಾರ, ನಾಳೆನೆ ಬದನೆಕಾಯಿ ಹರಿಯೋದಿರ್ತದ, ಇವತ್ತಿನ ದಿವಸನೇ ಎಣ್ಣೆ ಹೊಡಿತಾರ, ಅದು ಎಣ್ಣೆ ಅಂಶ ಒಳಗೆ ಬದನೆಕಾಯ್ದಾಗಿರ್ತದ. ಈಗೇನು ನಾವು ಹುಳ ಇದ್ದಿದ್ದು ತಿಂತೀವಿ ಅಂದ್ರೆ ಅದು ಹುಳ ಇದ್ದಿದ್ದು ಬಿಟ್ಟು ಹೋಳಿ ಒಗೆದು ಬೇರೆ ತಿಂದ್ರೆ ಹುಳ ಬದುಕಿದ ಕಾಯಿ ಒಳಗಂದ್ರೆ ನಾವು ತಿಂದ್ರೆ ನಾವು ಬದುಕ್ತೀವಿ ಅಂತ ಹೇಳ್ತಾರೆ.
1: ಐತ್ರಿ ಸರ್, ಹುಳಕ್ಕಿದ್ದ ಬದನೆಕಾಯಿ ತಿಂದ್ರೆ ನಾವು ಗಟ್ಟಿ ಆಕ್ತೀವಿ, ಅದು ಹುಳಕ್ಕಾಗಿಂದ ಬದನೆಕಾಯಿ ಹಂಗೆ ಗಟ್ಟಿರ್ತೈತಿ ಆ ಪ್ರಕಾರ ನಾವು ಗಟ್ಟಿ ಇರ್ತೈತಿ ರೀ. ಮತ್ತು ಹಣ್ಣುಗಳು ಪಕ್ಷಿ ತಿಂದಿದ್ದ ಹಣ್ಣು ನಾವು ತಿಂದು ನೋಡ್ರಿ ಅದರ ರುಚಿ ಹಂಗಿರ್ತೈತಿ, ಗಿಡದಾಗ ಹರ್ಕೊಂಡು ತಿಂದಿದ್ದ ರುಚಿ ಬೇರೆ ಇರ್ತೈತಿ ರೀ. ಪಕ್ಷಿ ಏನು ಅರ್ಧ ತಿಂದು ಬಿಟ್ಟು ಹೋಗಿರ್ತೈತಿ ಅಲ್ರಿ ಸರ, ಅದು ಕಾಯಿ ಅಷ್ಟು ರುಚಿ ಇರ್ತೈತಿ ರೀ.
0: ಹಣ್ಣಿನ ಗಿಡಗಳು ಯಾವ್ಯಾವ ಅದಾವೆ ರೀ?
1: ಚಿತ್ತಾಪುಳ ಗಿಡ ಅದಾವೆ ರೀ, ಬಾಳೆ ಗಿಡ ಅದಾವೆ ರೀ, ಪೇರು ಗಿಡ ಅದಾವೆ ರೀ, ನಿಂಬೆ ಗಿಡ ಅದಾವೆ ರೀ, ಚಿಕ್ಕುಕಾಯಿ ಗಿಡ ಅದಾವೆ ರೀ, ಪಪ್ಪಾಕಾಯಿ ಗಿಡ ಅದಾವೆ ರೀ. ಈ ಹಣ್ಣಿನೊಳಗೆ ಇಷ್ಟೆಲ್ಲ ಥರದ ಹಣ್ಣಿನ ಗಿಡ ಅದಾವೆ ರೀ. ಏನಂದರೆ ರೈತರಿಗೆ ಅದ ಹೇಳೋದ್ರಿ, ನಾ ಈಗ ಕೈ ಮುಗಿದು ಹೇಳೋದಂದ್ರೆ ರೈತರಿಗೆ, ರೈತರು ಭೂಮಿ ದುಡೀರಿ, ಮನೆಗೆ ಒಬ್ಬರ ರೈತರನ್ನ ತಯಾರು ಮಾಡಿರಿ. ಈಗ ಎಲ್ಲೇ ಹೆಣ್ಣು ಕೊಡಕ್ಕೆ ಹೋಗೋಣ, ನೌಕರಿ ಇದ್ರೆ ನಾವು ಕೊಡ್ತೇವು ಅಂತಾರ್ರಿ. ಹಂಗೆ ದಯವಿಟ್ಟು ಅಕ್ಕ ತಂಗಿಯರಿ ಅಣ್ಣ ತಮ್ಮರಿ, ರೈತಗೆ ನಾವು ಮಗಳನ್ನ ಕೊಡ್ತೇವೆ ಅನ್ನೋದು ಹೆಮ್ಮೆ ಕೇಳಿರಿ ಅಂತ ಹೇಳ್ತೇವೆ. ರೈತಿಗೆ ಕೊಡ್ತೀವಿ, ನಾ ರೈತಿಗೆ ಕೊಟ್ಟಿನ್ರಿ, ಮಗಳು ಟೀಚರ್ ದಾಳ್ರಿ, ನಾ ರೈತಿಗೆ ಕೊಟ್ಟಿನ್ರಿ ಮಗಳು, ಮಗಳು ಟೀಚರ್ ನೌಕರಿ ಸಾಲಿ ಕಲಿತು ಎಲ್ಲ ಮಂದಿ ಬೈದರು, ಇಂಥ ಸಾಲಿ ಬಿ ಎ ಬಿ ಇದು ಮಾಡಿ ಮುಗಿಸಿ ನೌಕರಿ ಮಾಡೋ ಮಗಳನ್ನ ಒಕ್ಕಲ್ತನ ಕೊಡ್ತೀವಿ ಅಂದ್ರೆ ನಾ ರೈತಿಗೆ ಕೊಟ್ಟಿನ್ರಿ, ನಾನು ಹಳೆಯ ರೈತಿ ಅದಾನ್ರಿ.
0: ಇದ್ರೊಳಗೂ ತಾವು ಸಮಾಜಕ್ಕೆ ಒಂದು ಮಾದರಿಯಾಗಿದ್ರಿ.
1: ಹ್ಞೂ,
0: ಈ ತಮ್ಮ ವಿವಿಧ ರೀತಿಯ ಸಾಧನೆಗಳು ಕಂಡು ತಮಗೇನಾದರೂ ಪುರಸ್ಕಾರ ಪ್ರಶಸ್ತಿಗಳು ಏನಾದರೂ?
1: ಸಾಕನಷ್ಟು ಕೊಟ್ಟಾರಿ ಸರ್, ಸಾಕನಷ್ಟು ಕೊಟ್ಟಾರಿ. ರೈತ ರತ್ನ ಅಂತೇಳಿ ಅದನ್ನು ಕೊಟ್ಟಾರಿ, ಸುವರ್ಣ ನಿಜ್ನವ್ರು ಕೊಟ್ಟಾರಿ, ಮತ್ತು ಸೂಪರ್ ಸ್ಟಾರ್ ಅಂತೇಳಿ ಅದನ್ನು ಕೊಟ್ಟಾರಿ. ಎಲ್ಲ ಆಜುಬಾಜು ತೋಡದವರು, ನನ್ನ ಬಳಗ, ನಂದು ವಹಿವಾಟು ಮಂದಿ ಬಂದು ಸನ್ಮಾನ ಮಾಡ್ಯಾರ್ರಿ. ಬಾಗಲಕೋಟೆಯಿಂದ ತೋಟಗಾರಿಕೆ ಇಲಾಖೆಯವರು ಅವ್ರು ಬಂದು ಮಾಡ್ಯಾರ್ರಿ. ಮತ್ತು ಎಲ್ಲರೂ ಬಂದು ಬಂದು ಇನ್ನೂ ಆದರೂ ಬಂದು ಬಂದು ಸನ್ಮಾನ ಮಾಡಿ ಹೋಗ್ತಾರ್ರಿ. ಇಷ್ಟು ನೀ ದುಡಿಯಾಕಿ ಇಷ್ಟು ತೋಟ ಚಂದ ಇಟ್ಟು ಅಂದ್ರೆ ನಾವು ನೋಡಕ್ಕೆ ಪಿಕ್ನಿಕ್ ಅಂತ ಬರ್ತಾರ್ರಿ. ಬರ್ರಿ ಅಂತೀವ್ರಿ ನಾವು. ಯಾವತ್ತೂ ಮನೆಯೊಳಗೆ ಯಾರೇ ಬಂದರೂ ನಮ್ಮ ಮನೆಯೊಳಗೆ ಯಾವತ್ತೂ ರೊಟ್ಟಿ ಬಾಕ್ಸ ಮಾಡಿಸಿ ರೊಟ್ಟಿ ಮಾಡಿಟ್ಟಿರ್ತೀವಿ ರೀ. ಹಿಂಡಿ ಮೊಸರ ಪುಂಡಿ ಪಲ್ಯ ಕಲ್ಲಾಣ್ ಚಟ್ನಿ ನನ್ನ ಮನೆಯೊಳಗೆ ಯಾರೇ ಇವತ್ತು ಸುಬತ್ತಿ ಯಾರೇ ಬರಲಿ ನನ್ನ ಮನೆಯೊಳಗೆ ಊಟ ಮಾಡಿಸ್ಲಾರೆ, ನಾ ಕಳಿಸಂಗಿಲ್ಲ. ಯಾರೇ ಬರಲಿ, ಪರಿಚಯದವ್ರು ಬರಲಿ, ಪರಿಚಯ ಇಲ್ಲಾರ್ದವ್ರು ಬರಲಿ, ಆದ್ರೆ ಅದು ಒಂದು ನನಗೆ ಐತೆ ರೀ. ಮತ್ತು ಈಗ ತೋಟದೊಳಗೆ ಎಲ್ಲ ಥರನೂ ಇನ್ನು ಮಿಷನ್ಗಳು ಹಾಕ್ಬೇಕಂತೇಳಿ ರೊಟ್ಟಿ ಮಿಷನ್ ತಂದಿಟ್ಟಿನಿ ರೀ. ಮತ್ತು ಖಾರ ಕುಟ್ಟಿದ್ರಿ, ಶಾವ್ಗಿ ಮಾಡಿದ್ರಿ, ಹಪ್ಪಳ ಮಾಡೋದು, ಯಾರು ವಾಕಿಂಗ್ಗೆ ಬಂದವರು ಈಶಾಡಕ್ಕೆ ಬಂದವರು ರೊಟ್ಟಿ ಬೇಕಂದ್ರೆ ರೊಟ್ಟಿ ಕೊಡ್ತೀನಿ ರೀ. ಮಾಡಿ ರೊಕ್ಕಲೆ ರೊಟ್ಟಿ ಕೊಡಂದ್ರೆ ಸಸ್ಯಾರಿಗೆ ಹಚ್ಚಿ ಅದನ್ನು ಸಸ್ಯಾರಿಗೂ ಒಂದು ದಂಧೆ ಚಾಲೂ ಮಾಡಿಸಿ, ನಿಮ್ಗೆ ತೋಟದಾಗ ನೀಗಂಗಿಲ್ಲೋ ಈ ದಂಧೆ ರೀ ಮಾಡಿರಿ.
0: ಅಂದರೆ ಕೃಷಿ ಜೊತೆಗೆ ವಿವಿಧ ರೀತಿಯ ಆಹಾರದ ಸಂಸ್ಕರಣಾ ಘಟಕಗಳನ್ನು ನಾವು ಹಾಕ್ಕೊಂಡಿದ್ದೀವಿ,
1: ಎಲ್ಲ ಮಾಡ್ಯಾರಿ, ಎಲ್ಲ ಥರ ಮಾಡ್ಯಾರಿ.
0: ಈಗ ಕೇಳುಗರೆ, ಅವರ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರ ಮಗ ಅನಿಲ್ ಸಾಳುಂಕಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಸ್ವಲ್ಪ ಮಾತಾಡಿಸೋಣ ಅಂತ. ನಮಸ್ಕಾರ ಅನಿಲ್ ಸಾಳುಂಕಿ ಅವರೇ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿರಿ, ತಾಯಿಯವರು ಎಷ್ಟು ಸಾಧನೆ ಮಾಡ್ಯಾರ, ನಿಮಗೇನು ಅನ್ನಿಸ್ತದ?
2: ನಮಗೊಂದು ಇದೊಂದು ಹೆಮ್ಮೆಯ ವಿಷಯ ಸರ್. ನಾವು 20 ವರ್ಷ ಆಯ್ತು ನಾವು ಹಾಸ್ಟೆಲ್ನಾಗೆ ಬೆಳೆದೀವಿ ಸರ್. ಸಣ್ಣವ್ರಿದ್ದಾಗಿಂತ್ರನೂ ನಾವು ಹಾಸ್ಟೆಲ್ನಾಗೆ ಬೆಳ್ಕೋತ ಬಂದೀವಿ. ನಾವು ಇವ್ರದ ಅಂದ್ರೆ ಮೊದಲಿನ ಹಿಡ್ದಾನು ಕಷ್ಟ ಮಾಡ್ಕೋತ ಬಂದಾರ, ಈಗೇನೋ ದೇವ್ರ ಅಂದ್ರೆ ಇವರು ಕಷ್ಟ ನೋಡಿ ಈಗೆಲ್ಲ ಒಳ್ಳೇದಾಗೈತೆ ರೀ ನಮಗೆ. ಅಂದ್ರೆ ಈಗ ನಮ್ಮ ಕೃಷಿ ಒಳಗಾಯಿತು, ನಾವು ಎಲ್ಲ ಒಳ್ಳೆ ಸಾಧನೆ ಮಾಡಿದಾರೆ, ಇವ್ರ ತಂದೆ ತಾಯಿನ ಪಡೆಯಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ.
0: ನೀವೇನು ಎಲ್ಲ ಕೃಷಿ ಒಳಗೆ ಕೆಲಸ ಮಾಡ್ತೀರಿ? ನೀವು
2: ನಾವು
0: ಸಹಾಯ ಮಾಡ್ತೀರಿ?
2: ನಾವು ಸಹಾಯ ಮತ್ತೆ ಒಬ್ಬ ಏನಂತಾರಲ್ರಿ ಕೈ ಕೈ ಕುಡಿಯೋ ಚಪ್ಪಾಳೆ ಅಂದಂಗೆ ಎಲ್ಲಾರ್ದು ಒಂದೊಂದು ಸ್ವಲ್ಪ ಸಹಾಯ ಬೇಕಾಗ್ತದ್ರಿ. ನಾವು ಬೆಳಗ್ಗೆ ಎದ್ದುಗಳೆ ನಮ್ದು ಆಫೀಸ್ ಅವರ್ಸ್ 9 ಗಂಟೆ ಅಂತ ಚಾಲು ಆಗೋದ್ರ ಒಳಗೆ ನಾವು ಏನು ಎಮ್ಮೆ ಹಿಂಡೋದು ಏನಿದ್ದು ಎಮ್ಮೆ ಹಣಕಾಸು ಮಾಡೋದು ನಾವು ಮಾಡ್ತೀವಿ ರೀ. ಕೈ ಕೈಯಾಗಿ ಅವ್ರಾಟ ನಿಗಲಿಲ್ಲ ಅಂದರೂ ಅವರಿಗೆ ಸ್ವಲ್ಪ ಒಂದು 10% ನಮ್ಮದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀವಿ.
0: ತಮ್ಮ ಒಂದು ಉದ್ಯೋಗ ಜೊತೆಗೆ ಕೃಷಿ ಸಹಾಯದ ಕಾರ್ಯದೊಳಗೆ ತಾವು ಕೂಡ ಸಹಾಯ ಮಾಡ್ತೀವಿ.
2: ಹಾಂ, ಮಾಡ್ತೀವಿ.
0: ಈಗ ಹೇಳಿದ್ರೆ ಏನೇ, ಈಗ ಅವರಿಗೆ ಬೇರೆ ಬೇರೆ ಸಾಧನೆಗಳು ಕಂಡು ಪ್ರಶಸ್ತಿಗಳು ಹರಿದು ಬಂದವಂತೇಳಿ, ಅದನ್ನು ವಿವರವಾಗಿ ತಾವು ಏನಾದರೂ ಹೇಳ್ಬೋದು ರೀ
2: ಸರ್? ಅದು ಮೊನ್ನೆ ಕರ್ನಾಟಕ ರೈತ ರತ್ನ ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಕನ್ನಡ ಪ್ರಭಾ ಮತ್ತು ಜಂಟಿಯಾಗಿ ಧರ್ಮಸ್ಥಳ ಒಳಗೆ ಕಾರ್ಯಕ್ರಮ ಒಳಗೆ ಅದೊಂದು ರಾಜ್ಯ ಮಟ್ಟದೊಳಗೆ ರೈತ ವಿಭಾಗದಾಗ ಒಂದು ಪ್ರಶಸ್ತಿ ಕೊಟ್ಟರು ರಾಜ್ಯ ಮಟ್ಟದ್ದು. ಆಮೇಲೆ ನೇಗಿಲೆ ಯೋಗಿ ಅಂತೇಳಿ ರೈತ ಸಂಘ ಹಸಿರು ಸೇನೆಯವ್ರು ಕೊಟ್ಟಿದ್ದಾರೆ ರೀ. ಆಮೇಲೆ ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಮಹಿಳೆ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ರೀ. ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಬರ್ತಿರ್ತಾವ್ರಿ ಪ್ರಶಸ್ತಿಗಳು. ಹಾಗೆ
0: ಬೇರೆ ಬೇರೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಸನ್ಮಾನ ಗುರುತಿಸಿದ್ದಾರೆ. ಈಗ ಕೃಷ್ಣ

0: ಅವರೇ, ತಾವು ಏನು ಧರ್ಮಸ್ಥಳಕ್ಕೆ ಹೋಗಿದ್ರಿ, ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿ ಅಂದ್ರಿ, ಅದರ ಅನುಭವ ಕೂಡ ಒಂದು ಸ್ವಲ್ಪ ಹಂಚ್ಕೊಳ್ತೀರಿ?
1: ಹ್ಞೂ, ಅದು ನೋಡ್ರಿ ಸರ, ನನಗೆ ಎಷ್ಟು 20 ವರ್ಷ ನಾ ಭೂಮಿ ತಾಯಿ ದುಡ್ದಿದ್ರಿ ಸರ, ನನಗೆ ಅಲ್ಲಿ ಹೋಗಿ ನನ್ನ ಬಾರಿಸ್ಗೊತ್ತು ಉದಿಸ್ಗೊತ್ತು ನನ್ನ ಚೇಜ್ ಮ್ಯಾಗ ಕರ್ಕೊಂಡು ಹೋಗಿ ನನಗೆ ಕುಂಡ್ರಿಸಿ ನನಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ, ಅಜ್ಜಿ ನಿನಗೆ ಏನು ಬೇಕಂದರೂ ನಮ್ಮ ಫೋನ್ ನಂಬರ್ ಒಯ್ಯಿ, ನಮ್ಮ ಫೋನ್ ಹಚ್ಚು, ನಿನಗೆ ಯಾವುದೇ ಗೌರ್ಮೆಂಟ್ ಸರ್ಕಾರ ಏನೂ ನಿನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ, ಬ್ಯಾಂಕ್ನೊಳಗೆ ಹೋದ್ರೆ ನಿನಗೇನು ನಾಳೆ ಬಾ ನಾಳೆ ಬಾ ಹಿಂಗಂದು ಕಳಿಸಿದ್ರು, ಮಾಡಿದ್ರೆ ನನಗೆ ಫೋನ್ ನಂಬರ್ ಹಚ್ಚು, ನನಗೆ ಫೋನ್ ಹಚ್ಚು, ನಿನಗೆ ಇಂಥ ರೈತರಿಗೆ ಅವರು ಗೌರ್ಮೆಂಟದವರು ನಿಮ್ಗೆ ಯಾವುದೂ ಸರ್ಕಾರ ಮಾಡಲಿಲ್ಲ, ನಿಮಗೆ ದಾದ ಮಾಡಲಿಲ್ಲ ಅಂದ್ರೆ ಅಂತೇಳಿ ಎಲ್ಲ ಅಧಿಕಾರಿಗಳು ನನಗೆ ನಂಬರ್ ಕೊಟ್ಟರಿ, ನೀವು ಇದು ನಂಬರ್ ತೊಗೊಂಡೋಗಿ ಆಯಿ ನೀನು ನಂಬರ್ ಹಚ್ಚು ಅಂದು ಪ್ರೀತಿ ವಾತ್ಸಲ್ಯ ತೋರಿಸಿದ್ರು. ನನಗೆ ಅನಿಸ್ತು ರೀ, ನಾ ಈ ಭೂಮಿ ತಾಯಿಗೆ ನಾ ಈ ದುಡ್ದಿದ್ದಿಲ್ಲ ಅಂದ್ರೆ ಈ ಚೇಜ್ ಮ್ಯಾಗ ನಾ ಎಲ್ಲಿ ಬರ್ತಿದ್ದೆ, ಇಂಥ ದೊಡ್ಡ ದೊಡ್ಡ ಮಂದಿ ಕೈಲೇ ನಾ ಎಷ್ಟು ದಯಾಮಯ ಮಾಡಿಸ್ಕೋತಿದ್ದೆ, ಎಷ್ಟು ಪ್ರೀತಿ ವಾತ್ಸಲ್ಯ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳಕ್ಕಿಂತಲೂ ನನಗೆ ಪ್ರೀತಿ ತೋರಿಸಿದ್ರು ರೀ ಅವರು, ಮಾಡಿ ನನಗೆ ಭಾಳ ಖುಷಿ ಆಯ್ತು ರೀ. ನನಗೆ ಇನ್ನೂ ಭೂಮಿ ತಾಯಿ ಮ್ಯಾಗ ಇನ್ನೂ ದುಡಿಬೇಕು, ಭೂಮಿ ತಾಯಿನೇ ನನಗೆ ಇದನ್ನು ಫಲ ಕೊಟ್ಟಲು. ನಾ ಮನ್ಯಾಗ ಕೂತಿದ್ದೆ, ನಾ ಸಾಹಿಬನ ಹೆಂಡತಿ ಅಂದು ನಾ ನೌಕರದವನ ಹೆಂಡತಿ ಅಂದು ನಾ ಮನ್ಯಾಗ ಕೂತಿದ್ರೆ ನಾನು ಇಲ್ಲಿ ಚೇಜ್ ಮ್ಯಾಗ ಯಾರು ತರ್ತಿದ್ದಿಲ್ಲ ರೀ. ನಾ ಈ ಭೂಮಿ ತಾಯಿಗೆ ನಾ ದುಡ್ದಿನಂತೆ ನಾ ಚೇಜ್ ಮ್ಯಾಗ ಬಂದೆ ಅಂದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ ಸರ್.
0: ಏನೇನು ಕೊಟ್ಟರು ಅಲ್ಲಿ ಪ್ರಶಸ್ತಿ?
1: ನನಗೆ 25,000 ರೂಪಾಯಿ ಚೆಕ್ ಕೊಟ್ಟಾರಿ ಸರ್, ಮತ್ತು ಮಂಜುನಾಥನ ಮೂರ್ತಿ ಕೊಟ್ಟಾರಿ ಸರ್, ಮತ್ತು ಹಿತಾಳಿದು ಎತ್ತಿನ ಗಾಡಿ ಎತ್ತ ಗಾಡಿ ಅದನ್ನು ಕೊಟ್ಟಾರಿ ಸರ್, ಮತ್ತು ಎಲ್ಲ ಥರ ಅದು ಒಂದೊಂದು ಕಂಪ್ನಿದಿಂದ ಒಂದೊಂದು ಬಂದಿದ್ದತ್ತ ಒಂದು ಚೀಲ ಅವು ಎಲ್ಲ ಇದು ಕೊಟ್ಟಾರಿ, ಸಾಮಾನುಗಳು ಕೊಟ್ಟಾರಿ, ಅವು ದೋಸೆ ಅವು ಇವು ಏನೇನೋ ಒಟ್ಟು ಕೊಟ್ಟಾರಿ. ಅದು ನಾನು ಸಾಲಿ ಕಲ್ತಿಲ್ಲ ರೀ ಸರ್, ನನಗದು ಹೇಳೋಕ್ಕೂ ಬರೋಂಗಿಲ್ಲ. ಹೀಗಾಗಿ ಎಲ್ಲ ಥರದಿಂದ ಕೊಟ್ಟು ನನ್ನ ಗಾಡಿ ಖರ್ಚಿಗೆ ನನ್ನ ಅಕೌಂಟಿಗೆ ರೊಕ್ಕ ಹಾಕಿದ್ರಿ ಅವರು, ಬರ್ರಿ ಅಂತೇಳಿ ಗಾಡಿ ಖರ್ಚಿಗೆ ರೊಕ್ಕನೂ ಹಾಕ್ಯಾರಿ, 25,000 ಚೆಕ್ನು ಕೊಟ್ಟಾರಿ. ಅಷ್ಟೆಲ್ಲ ನನಗೆ ಸನ್ಮಾನ ಮಾಡಿ ನನಗೆ ಇರ್ಲಾಕ ಅಲ್ಲಿ ರೂಮ್ಗಳು ನಮಗೆ ಕೊಟ್ಟಿದ್ರಿ. 6 ಜನ ನಾವು ಹೋಗಿದ್ದೇವೆ ರೀ, ಮಗ ನಮ್ಮ ಮನೆಯವರು ನಮ್ಮ ಇಬ್ಬರು ಹೆಣ್ಮಕ್ಳು ನಾನು. ಆದರೂ ನಮಗೆ ಅಲ್ಲಿ ರೂಮ್ ದೊಡ್ಡ ರೂಮ್ ಹಿಡಿದು ಕೊಟ್ಟಿದ್ದರು ರೀ, ನಮಗೆ ಎಲ್ಲ ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ರೀ ಸರ್.
0: ಈಗ ತಮ್ಮ ತೋಟ ಸಮೀಪ ನಮ್ಮ ಆಕಾಶವಾಣಿ ಕೇಂದ್ರ ಅದ, ಇಲ್ಲಿವರೆಗೂ ತಾವು ಬಂದಿಲ್ಲ, ಈಗ ಬಂದ್ರಿ, ಹೆಂಗೆ ಅನಿಸ್ತದ್ರಿ ಇದು?
1: ಮತ್ತು ಇದು ನನಗೆ ಭಾರಿ ಖುಷಿ ಅನಿಸ್ತೈತೆ ರೀ, ನನ್ನ ತೋಟದ ಬಲ್ಲೇಕೆ ನಾ ಇದು ಇಟ್ಕೊಂಡು, ಮತ್ತು ಈಗ ನೀವೆಲ್ಲ ಅದನ್ನು ನೋಡಿಕೊಂಡು ಮಾಡಿಕೊಂಡು ಬಾ ಅಂತ ನೀವು ಕರೆದ ನಂತರ ನಾ ಇಲ್ಲಿ ಬಂದಿನಿ ರೀ ಸರ್. ಮತ್ತು ನಾನಾಗೆ ಇದನ್ನೆಲ್ಲ ಮಾಡೀನಿ ರೀ ಸರ್, ನಂದು ರೇಡಿಯೋದಾಗ ಹಾಕ್ರಿ ನಂದು ಇದು ಮಾಡಿರಿ ಅಂದರೆ ನಂದು ಧರ್ಮ ಅಲ್ಲ, ನೀವು ಕರೆದಿರಿ ಅಂತ ನಾನು ಈಗ ಬಂದೀನಿ, ನನಗೆ ಭಾಳ ಖುಷಿ ಅನಿಸ್ತು ರೀ ಸರ್. ನನ್ನ ತೋಟದ ಬಲ್ಲೇ ನಂದು ಇದು ಐತಲ್ಲ ಅನ್ನುವಂಥದ್ದು ನನಗೆ ಭಾಳ ಖುಷಿ ಆಯ್ತು.
0: ರೇಡಿಯೋ ಕೇಳ್ತಾ ಇರ್ತೀರಿ?
1: ಹ್ಞೂ, ಕೇಳ್ತೀವ್ರಿ ಸರ್.
0: ಯಾವ ಕಾರ್ಯಕ್ರಮ ಹೆಚ್ಚು ಇಷ್ಟ ಆಗ್ತವ್ರಿ?
1: ಅವು ಒಟ್ಟು ಅದ್ರ ಕಾರ್ಯಕ್ರಮದ ಹೆಸರು ನನಗೆ ಅನ್ನಾಕ ಬರೋದಿಲ್ಲ ರೀ ಸರ್, ನೇಗಿಲಿ ಹೋಗಿ ಅದು ಹಿಂಗೆ ಒದರ್ತದೆ ಅಲ್ರಿ, ಅದನ್ನೆಲ್ಲ ನಾ ಅದನ್ನು ಕೇಳ್ಕೊತ ಇರ್ತೀನಿ ರೀ, ನಾ ಕೇಳ್ತೀನಿ ರೀ ಅದನ್ನು ಏನು ಮಾಡಬೇಕು ಎಲ್ಲದ್ರೊಳಗೆ, ಅದ್ರಾಗ ಮಾಹಿತಿ ಹೇಳ್ತಾರೆ ರೀ, ಇದು ಗೊಬ್ಬರ ಇದನ್ನು ಈ ಗೊಬ್ಬರ ಹಾಕಬೇಕು, ಈ ಕೀಳನಾಶಕ ಐತಿ, ಇದು ಹಿಂಗೈತಿ, ಹಿಂಗೆಲ್ಲ ಹೇಳಿದ್ದು ನಾ ಅದನ್ನೆಲ್ಲ ಕೇಳ್ಕೊತೀನಿ ರೀ ಸರ್.
0: ಕೇಳ್ಕೊಂಡು ಅದನ್ನು ಏನಾರು ತಾವು ಕೂಡ ಹೊಲದೊಳಗೆ ಬಳಸ್ತೀರಿ? ಹಂಗೆ
1: ಹೊಲದೊಳಗೆ ಬೆಳೆಸಿದ್ರೆ ಅಂದ್ರೆ ನಾನು ನಿಶಿನಕಿ ಹೆಂಗೈತಿ, ನಂದು ಯಾವುದು ಗೊಬ್ಬರ ಐತಿ, ನಂದು ಯಾವ್ದೈತಿ, ನಾ ಇದನ್ನ ಉಪಯೋಗ ಮಾಡ್ಕೋತೀನಿ ರೀ. ನಾವು ಉಳಿದಿದ್ದು ಮತ್ತೆ ಯಾರು ಒಂದು ಏನ್ರಿ ಹೇಳಿದ್ರೆ, ಯಾರು ದ್ರಾಕ್ಷಿಯವರು ಮಗ್ಗಲ್ ತೋಡ್ದವರು ಭಾಳ ಹುಳುಕಾಗ್ಯವ್ರಿ, ಇದನ್ನೊಂದು ಎಣ್ಣೆ ತಂದು ಹೊಡೀರಿ, ಇದನ್ನ ಹೊಡೀರಿ ಅಂದ್ರೆ ನಾ ಯಾರ ಮಾತು ನಾ ಕೇಳಂಗಿಲ್ರಿ. ನನ್ನ ಮನೆ ಮೊದಲು ನಾ ಏನು ಮಾಡ್ಕೋತ ಬಂದೀನಿ ಅದನ್ನೇ ನಾ ಮಾಡ್ಕೋತ ಹೊಂಟಿನಿ.
0: ತಾವು ಕೂಡ ವಿಷಮುಕ್ತ ಆಹಾರ ಊಟ ಮಾಡ್ತಾ ಇದ್ದೀರಿ, ಬೇರೆದವರಿಗೂ ವಿಷಮುಕ್ತ ಆಹಾರವನ್ನು ಹಂಚ್ತಾ ಇದ್ದೀರಿ. ಈಗ ಒಳ್ಳೆಯ ಒಂದು ಪರಿಸರಕ್ಕೂ ಕೂಡ ತಾವು ಸಹಾಯ ಮಾಡ್ತಾ ಇದ್ದೀರಿ, ಪಕ್ಷಿಗಳಿಗೆ ಹಣ್ಣು ತಿಲ್ಲಕ್ಕೆ ಬಿಟ್ಟಿದ್ದೀರಿ, ಎಲ್ಲ ರೀತಿಯಲ್ಲಿ ಒಂದು ಸಾರ್ಥಕ ಜೀವನ ನಿಮ್ಮದು, ಸಂತರ ಜೀವನ ಥರ ಒಂದು ಜೀವನ ಮಾಡ್ತಾ ಇದ್ದೀರಿ. ತಮ್ಮ ತೋಟ ನೋಡಬೇಕು ಅಂದ್ರೆ ನೀವು ಹೇಳಿದ್ರಿ ತೋಟ ನೋಡ್ಲಿಕ್ಕೆ ಬರ್ತಾರೆ ಮಾಡ್ತಾರಂತ, ಈ ಸಂದರ್ಶನ ಕೇಳಿಬಿಟ್ಟು ಬರೋರು ನಿಮ್ಮ ತೋಟಕ್ಕೆ ಬರಬೇಕು, ಭೇಟಿ ಆಗ್ಬೇಕಂದ್ರೆ ಹೆಂಗೆ ಬರ್ಬೇಕ್ರಿ?
1: ಈ ಅಥಾಲಟಿ ರೋಡ್ದಿಂದ ಬರ್ಬೇಕು ರೀ ಸರ್. ಅಥಾಲಟಿ ರೋಡ್ದಿಂದ ರಾಮಕೃಷ್ಣ ಆಶ್ರಮ ಐತಿ ರೀ ಸರ್. ರಾಮಕೃಷ್ಣ ಆಶ್ರಮ ನಿಂತರೆ ನಮ್ಮ ಬಿಲ್ಡಿಂಗ ನಮ್ಮ ತೆಂಗಿನ ಗಿಡ ಅಷ್ಟು ಎಲ್ಲ ನನ್ನ ತೋಟನೇ ಅಷ್ಟು ಕಾಣ್ತೈತೆ ರೀ. ರೋಡ್ ಮ್ಯಾಗ ನಿಂತರೆ ನನ್ನ ತೋಟ, ಡಿಬ್ಬಿ ಏರಿದ್ರೆ ನನ್ನ ತೋಟ ಕಾಣ್ತೈತೆ.
0: ಭೇಟಿ ಆಗ್ಲಿಕ್ಕೆ ಬರ್ಬೋದು?
1: ಬರ್ಬೋದು ರೀ. ನಮ್ಮ ಫೋನ್ ನಂಬರ್ ನನ್ನ ಮಕ್ಕಳ ಫೋನ್ ನಂಬರ್ ಕೊಡ್ತೀನಿ, ನನ್ನ ಮಕ್ಕಳಿಗೆ ಫೋನ್ ಹಚ್ಚಿ ದಾರಿ ಕೇಳಿ ಯಾರಾದರೂ ಬರ್ಬೋದು, ಯಾರಾದರೂ ಬಂದು ನೋಡ್ಬೋದು ಆಯ್ ಹೆಂಗೆ ಮಾಡ್ಯಾರ ತೋಟ ಅಂತ ಅವರು ಮಾಡ್ಬೋದು ನೋಡಿ.
0: ಏನು ವಾರದಾಗ ಇಂಥ ದಿನ ಬರಬೇಕು ಅಂತ ಏನಾರ?
1: ಅದು ಏನು ಇಲ್ರಿ, ಅದು ಬೇಕಾದ ಟೈಮ ಬೇಕಾದ ವಾರನ್ಯಾಗ ಬರ್ಬೋದ್ರಿ. ನಾ ಎಲ್ಲಿ ಹೋದರೂ ನನ್ನ ಮಕ್ಕಳು ನನ್ನ ಸಸ್ತಿಯಾರು ಎಲ್ಲರೂ ನನ್ನ ಮನೆಯೊಳಗೆ, ನಾ ಇರಲಿಲ್ಲ ಅಂದರೂ ನನ್ನ ಮನೆಯೊಳಗೆ ಎಲ್ಲರೂ ಇರ್ತಾರೆ.
0: ಮೊದಲಿಗೆ ಫೋನ್ ಕರೆ ಮಾಡಿಬಿಟ್ಟು ಬಂದ್ರೆ ತಾವು ಇದ್ದಾಗ ಬಂದ್ರೆ ಮಾಹಿತಿ ಅದು ಎಲ್ಲ
1: ಹಾಂ ಎಲ್ಲ ಹೇಳ್ತೀನಿ ರೀ. ಫೋನ್ ಮಾಡಿ ಬಂದ್ರೆ ನಾ ಇರತ್ತೀನಿ ರೀ, ನಾ ಎಲ್ಲಿ ಹೋಗಂಗಿಲ್ಲ ರೀ. ನಮಗೇನತ್ರಿ ಯಾವುದಾರು ಇಂಥ ಸನ್ಮಾನ ಮಾಡಾಕ್ರಿ ಇಂಥ ಎದಕ್ಕರೆ ನನ್ನ ಕರೀತಾರೆ ರೀ. ಬೆಂಗಳೂರಿಗೆ ಹೋಗಿದ್ದೀನಿ ರೀ, ಮತ್ತು ಹಿಂಗೆ ಎಲ್ಲ ಒಂದೊಂದು ಒದರ್ತಾರೆ ರೀ, ಬರ್ರಿ ಬರ್ರಿ ಅಂತೇಳಿ ಕರೀತಾರೆ ರೀ.

0: ಹೇಳಕ್ ಬರ್ರಿ ಅಂತೇಳಿ, ಎಲ್ಲ ಇದು ನಿಮ್ಮ ತೋಟದ ಬಗ್ಗೆ ಹೇಳಕ್ ಬರ್ರಿ, ಭಾಷಣ ಮಾಡ್ಬರ್ರಿ ಅಂದ್ ಹಿಂಗೆಲ್ಲ ಕರಿತಾರೆ ರೀ. ನಾವು ಶಾಲಿ ಕಲ್ತವ್ರಲ್ಲ, ಏನಲ್ರಿ ಸರ ನಮ್ಗೇನು ಇದು ಬರಂಗಿಲ್ಲ ಅಂತ ಹೇಳ್ತೀವಿ. ಇಲ್ಲ ನೀವು ಹೆಂಗೆ ತೋಟ ಮಾಡಿರಿ ಅಷ್ಟೇ ಹೇಳ್ರಿ, ಆದ್ರೆ ನಮ್ಗೆ ಸಿಸ್ಟಮ್ ಹೇಳಕ್ ಬರಂಗಿಲ್ಲ, ಶಾಲಿ ಕಲ್ತಿಲ್ಲ ಅಂತ ಅಂದ್ರೂ ಜನ ಕೇಳಂಗಿಲ್ರಿ, ಬರ್ರಿ ಅಂತಾರೆ ರೀ. ಫೋನ್ ಮಾಡಿ ಬಂದ್ರೂ ನಾ ಎಲ್ಲಿ ಹೋಗೋದಿಲ್ಲ, ಯಾರು ಬೇಕಾದವರು ಬರ್ಬೋದು ನನ್ನ ತೋಟಕ್ಕೆ.
1: ಫೋನ್ ನಂಬರ್ ಹೇಳ್ತೀರಿ ತಾವು ಅನಿಲ್ ಅವರೇ?
2: ಹಾಂ ಸರ್, ನಮ್ಮ ಮೊಬೈಲ್ ನಂಬರ್ 8095165221.
1: ಕೇಳಿದ್ರಿ, ದೂರವಾಣಿ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳ್ತೀನಿ, ಬರೆದುಕೊಳ್ಳಿ. 8095165221. ಒಳ್ಳೆಯದು. ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರೇ ಹಾಗೂ ಅನಿಲ್ ಸಾಳುಂಕಿ ಅವರೇ ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
3: ಇದುವರೆಗೆ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ರೇವಣಸಿದ್ದ ಚಾಂದಕವಟೆ, ಸಂಕಲನ ಶಿದರಾಯ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ ಗ್ರಾಮದ ಮಳಿಸ್ವಾಮಿ ಬಜಲಾ ಮಂಡಳಿಯ ಭಜನೆ ಪದಗಳು.
1: ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು, ಕಂಡು ಕೇಳಿ

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾವಯವದ ಮಹತ್ವ ಮತ್ತು ತಂತ್ರಜ್ಞಾನ ಬಳಕೆ ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸಿದ್ದರಾಯಿ ಎನ್ ಸಾಳುಂಕೆ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಮುಂದೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್.

ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ಒಂದು ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು. ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್

0: ಆಗಿರುತ್ತೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ

0: ಹಿತ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು, ಅಗ್ರ 2 ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45:38. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8 ಗಂಟೆ, ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತ ಸಿರಿಯಾಳ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
1: ಈಗ ದೇವರ ದುಡ್ಡು ಚಿತ್ರದ ಗೀತೆ

ದೇವರ ದುಡ್ಡು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ರಾಮ ಲಕ್ಷ್ಮಣ ಚಿತ್ರದ ಗೀತೆ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ.

ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಪಿ ಸುಶೀಲ ಹಾಗೂ ಎಸ್ ಜಾನಕಿಯವರ ಯುಗಳ ದನಿಗಳಲ್ಲಿ ಬಂಗಾರದ ಹೂ ಚಿತ್ರದ ಗೀತೆ.

ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು ಪ್ರಸಾರವಾಯಿತು. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಮೊದಲಿಗೆ ಕೇಳಿ ಕೋರಾ ಕಾಗಜ್ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ ಅವ್ರದ್ದು, ಸಾಹಿತ್ಯ ಎಂ ಜಿ ಹಶ್ಮಂತ್ ಅವ್ರದ್ದು.

0: ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಕೇಳಿ ಸರ್ಗಮ್ ಚಿತ್ರದ ಗೀತೆ.
1: ಮುಝೆ ಮತ್ ರೋಕೋ

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಮೊದಲಿಗೆ ಸಮಾಚಾರ ಸಂಧ್ಯಾ ಹಿಂದಿ ಹಾಗೂ ನ್ಯೂಸ್ @9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು ಪ್ರಸಾರವಾದವು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಮನೋಹರ್ ಪಟವರ್ಧನ್ ಅವರಿಂದ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಆಲಿಸಿದಿರಿ.
1: ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ, ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಅನುಶ್ರೀ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
1: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ಮದೇ ಆದಂತಹ ಒಂದು ಸ್ಕಿನ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಆ್ಯಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
0: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
1: ಹೌದೌದು.
0: ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನು ಹೇಗೆ ವಿವರಿಸಲಾಗಿದೆ?
1: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ

0: ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದರೆ ಹೆಲ್ದಿ ಪರ್ಸನ್, ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು ಧಾತುಗಳು ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ, ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ ದೇಹದಲ್ಲಿರುವಂತಹ ಟೆಂಪ್ರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ ರಕ್ತ ಮಾಂಸ ಮೇದ ಮಜ್ಜ ಶುಕ್ರ ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲ ಕ್ರಿಯ, ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ.
1: ಓಕೆ.
0: ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗಬೇಕು ಅಂದರೆ ನಿಮ್ಮ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆಹಾರ ಔಷಧಿ ಆಗುತ್ತೆ, ಇಲ್ಲ ಅಂದರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ. ಈಗ ನಾನು ವಾತ ಮತ್ತು ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದರಲ್ಲಿ ಯಾವಾಗಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲಾಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗೆ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ, ನಿಮ್ಮ ಬಾಡಿ ಹೇಗೆ ತಿಳ್ಕೊಬೋದು ಅಂದರೆ ಒಂದು 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದು ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ವಾತ ಕ್ಯಾನ್ ಅದನ್ನು ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬ ಬೇಗ ಓಡಾಡೋದು ಮಾತಾಡೋದು ಆ ಥರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ತುಂಬ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರೋಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬ

0: ಫಾಸ್ ತುಂಬ ಶಾರ್ಪ್ ಇರುತ್ತೆ, ತುಂಬ ಐಸೈಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ಬ್ರೈಟ್ ಐಸ್ ಇರುತ್ತೆ, ತುಂಬ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂಥ ನೇಚರ್ ಇರುತ್ತೆ, ತುಂಬ ಬೇಗ ಕೋಪ ಬರುವಂಥ ನೇಚರ್ ಇರುತ್ತೆ, ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ, ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಾಬಲಿಸಮ್ ಫಾಸ್ಟ್ ಮೆಟಾಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ, ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ, ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡೋ ಅಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ, ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ, ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ, ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ, ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗೇನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್,
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು ಹೌದು
0: ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು, ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು, ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಈಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ

0: ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ಬರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್. ಈಗ ಪ್ಯೂಬರ್ಟಿಯಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇಂಟ್ ಮಾಡೋದು PCOD
0: ಹೌದು
1: ಕಾಯಿಲೆ ಬಗ್ಗೆ.
0: ಹೌದು,
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್ ಅನುಶ್ರೀ?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಇದೆ. ಆರ್ತವ ಕ್ಷಯ, ಅನಾರ್ತವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗ್ಲಿ ಇನ್ನೊಂದಾಗಿ ಈ ಥೈರಾಯ್ಡ್ ಡಿಫಿಷಿಯನ್ಸಿ ಇಂದ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು PCOD ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸ್ ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿಂದ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ಥರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಾಗಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಆ್ಯಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು, ಇದರಲ್ಲಿ ಏನು ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ ಆಹಾರ ಅಂತ ಏನ್ ಹೇಳಿದೆ, ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಕಳಿಗೆ ಕೊಡ್ತೀವಿ, ಅದನ್ನು ಮಕ್ಕಳು ತಿಂದ ಮೇಲೆ ಅವರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನೂ ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ, ವೈಟಮಿನ್ಸ್ ಆಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬೋದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬೋದು. ಅದು ಯಾವ ಇರಕ್ಕೋ ಆಯ್
1: ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರೋಂತ ಬ್ರೆಡ್, ನಿಮಗೆ ಒಂದು ಮೈದಾ ಬ್ರೆಡ್ ಜೀರ್ಣ ಆಗೋಕ್ಕೆ ಮಿನಿಮಮ್ 10 ಅವರ್ಸ್ ಬೇಕು. ಸೊ ಆ 10 ಅವರ್ಸಲ್ಲಿ

0: ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ ಒಂದೂವರೆ ದಿನ ಬೇಕಾಗುತ್ತೆ. ಆ ಒಂದೂವರೆ ದಿನದಲ್ಲಿ ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಆಗ್ಲಿಲ್ಲ ಅಂದ್ರೆ ಇದು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದರೆ ಅನ್ನಗಳು, ಅನ್ನದಲ್ಲಿ ವಾಂಗಿಭಾತ್ ಆಗಲಿ, ಬಿಸಿಬೇಳೆಭಾತ್ ಆಗಲಿ. ಸೊ ಬಿಸಿಬೇಳೆಭಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೆಯದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದರೆ ಮೆನ್ಸಸ್ ಟೈಮಲ್ಲಿ ಪೇನ್ಫುಲ್ ಮೆನ್ಸ್ಟ್ರುವೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುವೇಷನ್ ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಮ್ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನು ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದರೆ ವಾಯು ಮತ್ತು ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ, ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನು ಕೊಡ್ಬೋದು ಅಂದರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನು ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ 3 ಡೇಸ್, ಫಸ್ಟ್ 3 ಡೇಸ್ ಇದನ್ನು ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತೊಗೊಂಡ್ರೆ ಸಾಕು. ಅದು ಒಂದು 3 ಸೈಕಲ್ಸ್ ತೊಗೊಂಡ್ರೂ ಸಾಕು. ಆಫ್ಟರ್ 3 ಸೈಕಲ್ಸ್ ನಿಮ್ಗೆ ನೋಡಲೇಬೋದು ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇಯ್ನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, B ಮತ್ತು D ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನಿಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು.
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಎಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ ದೊಡ್ಡವರು. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ, ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದರೆ ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರೋಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ? ಅದು

0: ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ್ನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂಥ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರೋಂಥ ಫಾರ್ಮ್ಯುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒನ್ ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.

ಅಂತರಾಳ ಚಿತ್ರದ ಗೀತೆಯನ್ನು ಮೀರಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಪುರಂದರದಾಸರ ಈ ರಚನೆಗೆ ಎಲ್ ವೈದ್ಯನಾಥನವರ ಸಂಗೀತವಿತ್ತು.

ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಕಂಠದಲ್ಲಿ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:20 ಇನ್ನು ಮುಂದೆ ಮೆಲೋಡಿ ಟೈಮ್, ಗೀತ ಚಂದ್ರಿಕೆ.

ನಂದಿ ಚಿತ್ರದ ಗೀತೆಯನ್ನು ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಸತ್ಯಂ ಶಿವಂ ಸುಂದರಂ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಪಿಟಿ ನರೇಂದ್ರ ಶರ್ಮಾ ಅವರ ಗೀತ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ.

ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಎಲ್ ಆರ್ ಅಂಜಲಿ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳು. ಸಮಯ 11:05:20. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ನಾಳೆ ಬೆಳಗ್ಗೆ 5:55 ಆರಂಭವಾಗೋದು. ಅಲ್ಲಿವರೆಗೆ ನಿಮ್ಮ ಬಾನುಲಿ ಮುಂದೂರಿ ಅವಣಿಸಿದ್ದನಿಗೆ ಅಪ್ಪಣೆ ಕೊಡಿ.